0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಗೌರಿ ತಾಯಿಯ ಕೃಪೆ, ಗಣಪತಿಯ ಆಶೀರ್ವಾದ ನಿಮ್ಮ ಮನೆ ಮನಗಳಲ್ಲಿ ಸದಾ ನೆಮ್ಮದಿ, ಸಂತೋಷ, ಆರೋಗ್ಯ, ಸಮೃದ್ಧಿಯನ್ನ ತುಂಬಲಿ ಎಂಬ ವೇಣುಧ್ವನಿಯ ಹಾರೈಕೆಗಳೊಂದಿಗೆ ಇಂದು ಸೋಮವಾರ, ದಿನಾಂಕ 14 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ ಪ್ರಸಾರವಾಗುತ್ತದೆ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಭಾವಸಂಗಮ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ. 1:00 to 1:30 ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ. 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ

ಸರ್ವರಿಗೂ ಶುಭೋದಯಗಳು. ಭಕ್ತಿ ಮತ್ತು ಸಂಗೀತದ ಮಧುರ ಸಂಗಮವಾದ ನಿಮ್ಮ ನೆಚ್ಚಿನ ಸಂಗೀತ ಸುಧಾ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮತ್ತು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ತಾಯಿ ಎಂದರೆ ಮಮತೆ, ಸೌಭಾಗ್ಯ ಮತ್ತು ಶಕ್ತಿಯ ಪ್ರತೀಕ. ಗಣಪತಿ ಎಂದರೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭಾರಂಭದ ಸಂಕೇತ. ಈ ಇಬ್ಬರ ಆರಾಧನೆಯೊಂದಿಗೆ ಆರಂಭವಾಗುವ ಈ ಹಬ್ಬ ನಮ್ಮ ಬದುಕಿಗೆ ಹೊಸ ಶುಭಾರಂಭವನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಇದು ಸಂಗೀತ ಸುಧಾ ಕಾರ್ಯಕ್ರಮ. ಗಣೇಶ ಹಬ್ಬ ಎಂದರೆ ಮನೆ ಮನಗಳಲ್ಲಿ ಒಂದು ವಿಶೇಷ ಸಂಭ್ರಮ. ಮನೆಯ ಅಂಗಳದಲ್ಲಿ ರಂಗೋಲಿ, ಹೂವಿನ ಅಲಂಕಾರ, ಜೊತೆಗೆ ಪೂಜೆಯ ಸಿದ್ಧತೆ, ಇದರ ಜೊತೆಗೆ ಕೇಳಿ ಬರುವಂತಹ ಭಕ್ತಿ ಗೀತೆಗಳು ಹಬ್ಬದ ವಾತಾವರಣವನ್ನ ಇನ್ನಷ್ಟು ಪವಿತ್ರಗೊಳಿಸುತ್ತವೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಗಣಪತಿ ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದು ವಿಘ್ನ ವಿನಾಶಕ ಮಂಗಳಮೂರ್ತಿ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಗಣಪತಿಯನ್ನ ನೆನೆಯುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ಆದರೆ ಅದರ ಹಿಂದೆ ಒಂದು ಸುಂದರವಾದ ಸಂದೇಶ ಕೂಡ ಇದೆ. ಯಾವುದೇ ಕೆಲಸ ಪ್ರಾರಂಭಿಸುವ ಮುನ್ನ ಮನಸ್ಸನ್ನ ಶಾಂತಗೊಳಿಸಿ ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಶ್ರೀ ಗೌರಿ ಗಣೇಶ ಹಬ್ಬದಂದು ನಮ್ಮ ಬದುಕಿನ ಎಲ್ಲ ಅಡೆತಡೆಗಳು ದೂರವಾಗಿ ಹೊಸ ಅವಕಾಶಗಳ ಬಾಗಿಲು ತೆರೆಯಲಿ ಎಂದು ಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಮುಂದಿನ

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮಣಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಹಬ್ಬ ಹರಿದಿನಗಳು ಎಂದರೆ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಕುಟುಂಬದವರು ಒಟ್ಟಾಗಿ ಸೇರುವ ಸಂಬಂಧಗಳನ್ನ ಗಟ್ಟಿಗೊಳಿಸುವಂತಹ, ನಮ್ಮ ಸಂಪ್ರದಾಯವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಒಂದು ಸುಂದರ ಸಂದರ್ಭವಾಗುತ್ತೆ. ಇಂದಿನ ವೇಗದ ಬದುಕಿನಲ್ಲಿ ಒಟ್ಟಿಗೆ ಕುಳಿತು ಮಾತನಾಡುವಂತಹ ಸಮಯ ಕಡಿಮೆಯಾಗ್ತಾ ಇದೆ. ಆದರೆ ಇಂತಹ ಹಬ್ಬಗಳು ನಮ್ಮನ್ನ ಮತ್ತೆ ಒಂದು ಕಡೆ ಸೇರುತ್ತೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಭಕ್ತಿಗೀತೆಗಳ ಕಾರ್ಯಕ್ರಮವಾದ ಸಂಗೀತ ಸುಧಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಗೌರಿ ತಾಯಿ ಮತ್ತು ಗಣಪತಿಯ ಆರಾಧನೆಯಲ್ಲಿ ಒಂದು ವಿಶೇಷವಾದ ಭಾವವಿದೆ. ತಾಯಿಯ ಮಮತೆ ಮತ್ತು ಮಗನ ಭಕ್ತಿಯ ಸುಂದರ ಸಂಬಂಧವಿದೆ. ತಾಯಿ ಗೌರಿ ತನ್ನ ಮಗ ಗಣೇಶನನ್ನ ಎಷ್ಟು ಪ್ರೀತಿಯಿಂದ ಕಾಣುತ್ತಾಳೋ ಗಣಪತಿಯು ಕೂಡ ತಾಯಿಯ ಮಾತಿಗೆ ಅಷ್ಟೇ ಗೌರವವನ್ನ ನೀಡುತ್ತಾನೆ ಎಂಬ ಪೌರಾಣಿಕ ಕಥೆಗಳು ನಮಗೆ ಈ ಒಂದು ಅಂಶವನ್ನ ತಿಳಿಸುತ್ತೆ. ಇಲ್ಲಿರುವಂತಹ ಸಂದೇಶ ಬಹಳ ಸರಳವಾಗಿದೆ. ತಾಯಿ ತಂದೆಯರ ಪ್ರೀತಿ ಮತ್ತು ಆಶೀರ್ವಾದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಿಮಗಾಗಿ.

ಗಣಪತಿಗೆ ಪ್ರಿಯವಾದ ಮೋದಕದ ಸಿಹಿಯಂತೆ ಈ ಹಬ್ಬವೂ ಸಹ ತಮ್ಮ ಬದುಕಿನಲ್ಲಿ ಸಿಹಿಯನ್ನ ತುಂಬಲಿ ಎಂದು ಆಶಿಸುತ್ತಾ ಮತ್ತೊಂದು ಗೀತೆ ನಿಮಗಾಗಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವಣುಧ್ವನಿ 90.4 FM. ನಾವು ದೇವರನ್ನ ನೆನೆಯುವಾಗ ಮನಸ್ಸಿನಲ್ಲಿ ನೆಮ್ಮದಿ ಸಿಗುತ್ತೆ, ನಮ್ಮೊಳಗೆ ಒಂದು ಹೊಸ ಭರವಸೆ ಮೂಡುತ್ತೆ. ವಿಘ್ನ ವಿನಾಯಕನ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮಣಧ್ವನಿ 90.4 FM. ತಾಯಿ ಗೌರಿ ನಮ್ಮ ಮನೆಗಳಲ್ಲಿ ಸೌಭಾಗ್ಯ ಸಮೃದ್ಧಿ ನೆಮ್ಮದಿಯನ್ನ ತುಂಬಲಿ. ವಿಘ್ನ ವಿನಾಶಕ ಗಣಪತಿ ನಮ್ಮ ಬದುಕಿನ ಎಲ್ಲ ವಿಘ್ನಗಳನ್ನ ನಿವಾರಿಸಿ ಜ್ಞಾನ ಧೈರ್ಯ ಮತ್ತು ಯಶಸ್ಸನ್ನ ಕರುಣಿಸಲಿ ಅಂತ ಆಶಿಸ್ತಾ ಕಾರ್ಯಕ್ರಮ

0: ಬೇಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ರೂಪ ಭಾವ ಇದು ಇರುವವರೆಗೆ ಜಗತ್ತೇನು ಸಮಾಧಾನದಿಂದ ಬದುಕೋದಿಲ್ಲ. ಭಾವ ಎಷ್ಟು ಮಹತ್ವ, ಎಷ್ಟು ಮಹತ್ವ, ಹೋಗಲಿಲ್ಲ ಜಗತ್ತು ಸುಂದರವಾಗಿ ಬೆಳೀಲಿ ಅನ್ನೋ ಭಾವ ಎಲ್ಲೇ, ಅದಕ್ಕೆ ವಿರುದ್ಧವಾದ ಭಾವ ಎಲ್ಲಿ ಅದೇ? ಎಲ್ಲರೂ ಚೆನ್ನಾಗಿರಬೇಕನ್ನೋ ಭಾವ ಬೇಡೆ. ನಮ್ಮ ಭೂಮಿ ಹಚ್ಚ ಹಸಿರಾಗಿರಬೇಕು, ಮಳೆ ಎಲ್ಲಾ ಕಡೆ ಬೀಳ್ತಾ ಇರಬೇಕು, ಮಸ್ತಾಗಿರಬೇಕು, ಅವರು ಸುಖವಾಗಿರಲಿ ಇವರು ಸುಖವಾಗಿರಲಿ, ಇದೊಂದು ಸುಂದರ ಭಾ. ಈ ಸೌಂದರ್ಯ ಜೀವನಕ್ಕೆ ಬರಬೇಕಾದ್ರೆ ಭಾವ ಸುಂದರವಾಗಿರಬೇಕು. ನಿನ್ನೆ ನೋಡೇವಿ, ಜೀವನ ಶ್ರೀಮಂತ ಆಗಬೇಕಾದ್ರೆ ಭಾವ. ಈಗ ನೋಡ್ತಾ ಇರೋದು ಜೀವನ ಸುಂದರವಾಗಬೇಕಾದ್ರೆ ಭಾವ ಸುಂದರವಾಗಬೇಕು. ಆ ಬಳಿಕ ಇನ್ನೊಂದಿಷ್ಟು ಭಾವ ಕೆಲಸ ಮಾಡ್ತದೆ, ಎಲ್ಲರನ್ನ ಒಗ್ಗೂಡಿಸಬೇಕಾದ್ರೆ ಭಾವ, ಒಡೆದ ಬಿಡಬೇಕಾದರೂ ಭಾವ. ಹೇಳಿ, ಬರೀ ಒಂದೊಂದು ಶಬ್ದ ಸಮಾಜವನ್ನ ಒಡಿತಾವ, ಒಂದೊಂದು ಶಬ್ದ ಸಮಾಜವನ್ನ ಕೂಡಿಸ್ತಾವ. ಭಾವದ ಶಬ್ದ ಒಂದು ಸಣ್ಣ ಕುಟುಂಬನೇ ಅಂತ ಇಟ್ಕೊಳ್ಳಿ. ಭಾವ ಆತ್ಮೀಯ ಭಾವ ಇತ್ತು ಮನೆ ಕೂಡಿತ್ತು, ಯಾವಾಗ ಆತ್ಮೀಯತೆಯ ಕೊರತೆ ಆಯ್ತೋ ಮನೆ ಒಡೆದು ಹೋಗ್ತದೆ. ಈ ಆತ್ಮೀಯ ಭಾವ ಕೂಡಿಸ್ತದೆ, ಆತ್ಮೀಯ ಭಾವ ಇಲ್ಲದೇ ಇದ್ದರೆ ಒಡಿಸ್ತದೆ. ಭಾವ ಜಗತ್ತನ್ನ ಒಡಿತದೆ, ಜಗತ್ತನ್ನ ಕೂಡಿಸ್ತದೆ. ಆದ್ದರಿಂದ ಭಾವಕ್ಕೆ ಬಹಳ ಮಹತ್ವ, ಬಹಳ ಮಹತ್ವ. ಇದು ಆಗಬೇಕು, ಇದು ಬಹಳ ಮಹತ್ವ. ಈಗ ಮಾಡೋದಿಲ್ಲೇನು, ಭಾವ ಕೂಡಿಸೋದು ಕಳೆ. ಬಸವಣ್ಣನವರು ಬಂದರು. ಬಸವಣ್ಣನವರು ಬಹಳ ದೊಡ್ಡ ವಿದ್ವಾಂಸರು, ಬರೇ ವಿದ್ವಾಂಸರಲ್ಲ ಅನುಭಾವಿಗಳು. ಹೇಳಿ, ಬರೀ ಅನುಭಾವಿಗಳಲ್ಲ, ಪರಮ ಸುಂದರವಾದಂಥ ಪರಮ ಭಾವವನ್ನು ಹೊಂದಿದವರು. ಬರೀ ಭಾವಲ್ಲ, ಪರಮ ವಸ್ತುವಿನ ಭಾವ, ಅಂಥ ಭಾವವನ್ನು ಹೊಂದಿದವರು. ಏನು ಮಾಡಿದರು ಅಂದರೆ ಕೂಡಿಸಿದರು. ಭಾವದು ನೀವು ನಮ್ಮವರೇ, ನೀವು ನಮ್ಮವರೇ, ಎಲ್ಲರೂ ನಮ್ಮವರೇ. ಕೂಡಲ ಸಂಗಮನ ರೂಪ ಇವರೆಲ್ಲ ಸುಮ್ಮನೆ ಹೇಗ ದೃಷ್ಟಿ ಹರಿಸಿ ಬಂದವರೆಲ್ಲ ಕೂಡಲ ಸಂಗಮ ಅನ್ಕೋತು ಹೋಗಿಬಿಟ್ರೆ ಒಡಿತದೆ ಯಾಕೆ ಸಮಾಜ? ಹಂಗ ಮಾಡಿದರು. ಇರೋ ತಕ ಏನು ಮಾಡಿದರು? ಎರಡು ಸುಂದರ ಉಪಾಯಗಳನ್ನ ಕಂಡಿಡಿದರು. ಬಂದವ್ರಿಗೆ ಕೈ ಮುಗಿದ್ರು, ಆ ಬಳಿಕ ಹಸಿದವರಿಗೆ ಊಟ ಕೊಟ್ರು. ಎರಡೇ ಮಾಡಿತ್ತು. ಇವು ಎರಡು ಇದರ ಹಿಂದಿರುವ ಸುಂದರ ಭಾವ, ಅದು ಎಂಥ ಭಾವ? ಪ್ರಿಯ ಭಾವ. ಅದು ಕೂಡಿಸ್ತು, ಇವ ಎರಡು ಕೂಡಿಸ್ತಾವ, ಎರಡು ಕೂಡಿಸ್ತಾವ. ಮೊದಲನೇದ್ದು ಕೈ ಮುಗಿದ್ರು, ಅದೇನು ಸಾಮಾನ್ಯ ಅಲ್ಲ. ಎರಡನೇದ್ದು ಅನ್ನ, ಹಚ್ಚಿದವರಿಗೆ ಅನ್ನ ಕೊಟ್ರು, ನೀರಡಿಸಿದವರಿಗೆ ನೀರ ಕೊಟ್ರು, ಬಂದವರಿಗೆ ಗೌರವ ಸಲ್ಲಿಸಿದ್ರು. ತಾವು ಸಣ್ಣವರಾಗಿ ಉಳಿದರು, ಆದರೆ ಎಲ್ಲರೂ ಇವರನ್ನ ದೇವ ಮಟ್ಟಕ್ಕೆ ಎತ್ತಿದರು. ಇದು ವೈಶಿಷ್ಟ್ಯ, ಇದು ಜೀವನ. ಮಾಡಬೇಕು, ಕೂಡಿಸೋದು ಹೇಗೆ? ಭಾವ ಕೂಡಿಸ್ತದೆ, ಅಂಥ ಸುಂದರ ಭಾವ. ಬುದ್ಧನ ಕಾಲಕ್ಕೆ ಏನು ಬುದ್ಧ ಬದುಕಿದರು ನೋಡಬೇಕು. ಎಲ್ಲಿ ಎಲ್ಲಿ ಬುದ್ಧ ಹೋದರೋ ಸಾವಿರ ಸಾವಿರ ಜನ, ಬಡವರೇನೋ ಶ್ರೀಮಂತ ಏನು, ಯಾರೇ ಯಾರು ಹೋಗಿ ಕೂತು ನಾಲ್ಕು ಮಾತು ಅವ್ರದ್ದು ಕೇಳಿದರೋ 80 ವರ್ಷ ಮಾತಾಡಿದ ಬುದ್ಧ. ಎಂಥ ಮಾತು, ಶಾಂತಿಯ ಮಾತು, ಸಮಾಧಾನದ ಮಾತು, ಭಾವ ಶ್ರೀಮಂತಿಕೆಯ ಮಾತು, ಭಾವ ಸೌಂದರ್ಯದ ಮಾತು, ಅಂಥ ಅದ್ಭುತವಾದ ಮಾತು, ಭಾವ ಆತ್ಮೀಯ ಭಾವದ ಮಾತು. ಎಂಥ ಮಾತುಗಳನ್ನ ಆಡ್ಕೋತ ಹೋದ್ರು ಅವರ ಸುತ್ತ ಶಾಂತಿಯ ಗಾಳಿ ಬೀಸಿ ಜನ ಶಾಂತಿಯನ್ನು ಅನುಭವಿಸಿದ್ರು. ಬಸವಣ್ಣನವರು ಅವರು ಇರೋವರೆಗೆ ಗಾಳಿ ಬೀಸ್, ಎಂಥ ಭಕ್ತಿಯ ಗಾಳಿ ಬೀಸ್, ಎಂಥ ಅದ್ಭುತವಾದ ಪ್ರೇಮದ ಗಾಳಿ ಬೀಸ್, ಅನುಭವದ ಗಾಳಿ ಬೀಸ್. ಹಾಗೆ ದೊಡ್ಡವರು ದೊಡ್ಡವರು ಎಲ್ಲೆಲ್ಲೇ ಅದಾರೆ ಅವರು ಜಗತ್ತಿನಲ್ಲಿ ಏನು ಮಾಡಿದರು, ಕೂಡಿಸೋ ಕೆಲಸ ಮಾಡಿದರು. ಬರೇ ಜನರನ್ನ ಕೂಡಿಸೋದಲ್ಲ, ಈ ಮನುಷ್ಯನನ್ನ ದೇವನಲ್ಲಿ ವಿಶ್ವದಲ್ಲಿ ಕೂಡಿಸುವ ಕೆಲಸ ಮಾಡಿದರು ಋಷಿಗಳು. ನೀನು ಬರೇ ಇದ ಅಲ್ಲ, ನೀನೊಬ್ಬ ವ್ಯಕ್ತಿ ಅಲ್ಲ, ನೀನು ವಿಶ್ವದ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಕಾರ್ಯ ಮಾಡದೇ ಇರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ, ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಭರತ ಮಹಾರಾಜನ ಕಥೆಯ ಮೂಲಕ ನಾವು ತಿಳ್ಕೊಂಡು ಹೀಗೆ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗೋದ್ರಿಂದ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸೊ ಹೀಗೆ ಮುಂದುವರೆದುಕೊಂಡು ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ.

0: ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಅನೇಕ ಮಂದಿ ಮಿಥ್ಯಾಚಾರಿಗಳಿದ್ದಾರೆ. ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿರಾಕರಿಸುತ್ತಾರೆ. ಅವರ ಮನಸ್ಸು ಸದಾ ಯಾವುದಾದರೂ ಇಂದ್ರಿಯ ಭೋಗದಲ್ಲಿ ನೆಟ್ಟಿರುತ್ತದೆ. ಆದರೂ ಅವರು ಧ್ಯಾನ ಮಾಡುವಂತೆ ನಟಿಸುತ್ತಾರೆ. ಕುತರ್ಕ ಪ್ರಿಯರಾದ ತಮ್ಮ ಅನುಯಾಯಿಗಳನ್ನು ಮೋಸಗೊಳಿಸಲು ಇಂತಹ ಮಿಥ್ಯಾಚಾರಿಗಳು ಒಣ ತತ್ವಜ್ಞಾನವನ್ನು ಕುರಿತು ಮಾತನಾಡಬಹುದು. ಆದರೆ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಅವರು ಮಹಾ ಮೋಸಗಾರರು. ಇಂದ್ರಿಯ ಸಂತೋಷಕ್ಕಾಗಿ ಮನುಷ್ಯನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಾನದಿಂದಲಾದರೂ ಉದ್ಯುಕ್ತನಾಗಬಹುದು. ಆದರೆ ಒಬ್ಬ ಮನುಷ್ಯ ತನ್ನ ವಿಶಿಷ್ಟ ಸ್ಥಾನಮಾನದ ವಿಧಿ ನಿಯಮಗಳನ್ನು ಅನುಸರಿಸಿದರೆ ತನ್ನ ಅಸ್ತಿತ್ವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ಕ್ರಮೇಣ ಪ್ರಗತಿಯನ್ನು ಸಾಧಿಸಬಹುದು. ಆದರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು. ಆದರೂ ಆತನನ್ನು ಅತ್ಯಂತ ಕುಟಿಲ ಮನುಷ್ಯನೆಂದೇ ಕರೆಯಬೇಕಾಗುತ್ತದೆ. ಅವನ ಯೋಗ ಧ್ಯಾನದ ಪ್ರದರ್ಶನಕ್ಕೆ ಯಾವ ಬೆಲೆಯೂ ಇಲ್ಲ. ಸೊ ಉದಾಹರಣೆಗೆ ಈಗ ಕೆಲವರು ತಾವು ಎಲ್ಲವನ್ನ ತ್ಯಜಿಸಿದ್ದೇವೆ ಅಂತ ಹೇಳ್ಕೊಂಡು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತೇವೆ ಅಂತ ಎಲ್ಲವನ್ನ ಬಿಟ್ಟು ಹೋಗ್ತಾರೆ. ಆದರೆ ಈಗ ಎಲ್ಲವನ್ನ ತ್ಯಜಿಸಿ ಕೃತಕವಾಗಿ ಅವನಲ್ಲಿ ಭಕ್ತಿ ಇಲ್ಲ, ಆಧ್ಯಾತ್ಮಿಕವಾಗಿ ಅವನು ಪ್ರಗತಿಯನ್ನು ಸಾಧಿಸಲಿಲ್ಲ, ಇಂದ್ರಿಯ ನಿಗ್ರಹವನ್ನು ಅವನು ಮಾಡಿಕೊಳ್ಳಲಿಲ್ಲ ಅಂದರೆ ಕೃತಕವಾಗಿ ಎಲ್ಲವನ್ನು ತ್ಯಜಿಸಿ ಎಲ್ಲೋ ಹಿಮಾಲಯದಲ್ಲಿ ಹೋಗಿ ಕುಳಿತುಕೊಂಡು ಅಥವಾ ಯಾವುದೋ ಒಂದು ಕಾಡಿನಲ್ಲಿ ಹೋಗಿ ಕುಳಿತುಕೊಂಡು ನಾನು ತಪಸ್ಸು ಮಾಡ್ತೇನೆ, ಯಾವುದೋ ಗುಹೆಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತೇನೆ ಅಂತ ಹೇಳುವ ಅವನಿಗೆ ಅವನ ಮನಸ್ಸು ಎಷ್ಟು ಹೊತ್ತು ಅವನ ಧ್ಯಾನದಲ್ಲಿ ಅವನು ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ? ಅಲ್ಲಿ ಹೋಗಿ ಕುಳಿತಾಗ ಈಗ ಎಲ್ಲವನ್ನು ಕೆಲವರು ಏನು ಮಾಡ್ತಾರೆ, ಈ ಸಂಸಾರದ ಜಂಜಾಟ ಸಾಕು, ಎಲ್ಲ ಜವಾಬ್ದಾರಿಯಿಂದ ಕಳಚಿಕೊಳ್ಬೇಕು ಅಂಥೇಳಿ ಚೋಡೋ ದರ್ಬಾರ್ ಚಲೋ ಹರಿದ್ವಾರ್ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ನಾವು ಕುಳಿತುಕೊಳ್ತೇವೆ ಅಂತ ಹೋದವರಿಗೆ ಏನಾಗ್ಬೋದು? ಈಗ ಕೃತಕವಾಗಿ ಅವರು ವೈರಾಗ್ಯವನ್ನು ತಂದುಕೊಂಡು ಅಲ್ಲಿ ಹೋಗಿ ಕುಳಿತುಕೊಂಡ್ರೆ ಒಂದು ದಿವಸ ಧ್ಯಾನದಲ್ಲಿ ಕುಳಿತುಕೊಳ್ಬೋದು, ಎರಡು ದಿವಸ ಧ್ಯಾನದಲ್ಲಿ ಕುಳಿತುಕೊಳ್ಬೋದು, ಮೂರನೇ ದಿವಸ ಹಸಿವಾಗುತ್ತೆ, ಅಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಬದುಕೋದು ತುಂಬ ಕಷ್ಟ ಅಂತ ಗೊತ್ತಾಗುತ್ತೆ, ಮನಸ್ಸು ಮತ್ತೆ ಮನೆಯಲ್ಲೇ ಇರುತ್ತೆ, ಆ ಜೀವನವೇ ಚೆನ್ನಾಗಿತ್ತು. ಆಫೀಸ್ನಿಂದ ಮನೆಗೆ ಬಂದಾಗ ಪತ್ನಿ ಬಿಸಿ ಬಿಸಿಯಾದ ಪಕೋಡ ಚಾಯ್ ಎಲ್ಲ ಮಾಡಿ ತಂದುಕೊಡ್ತಾ ಇದ್ಲು. ಸೊ ಪತ್ನಿ ಕೇಳ್ತಾ ಇದ್ಲು, ಚೆನ್ನಾಗಿದ್ದೀರಾ, ಹೇಗಿದ್ದೀರಿ ಅಂತೇಳಿ. ನಮ್ಮವರು ಅನ್ನುವಂಥವ್ರು ಇದ್ರು, ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಅನ್ನುವಂಥದ್ದು ಸಿಗ್ತಾ ಇತ್ತು ಅನ್ನುವಂಥ ಎಲ್ಲ ಒಂದು ಯೋಚನೆಗಳು ಅವನಿಗೆ ತನ್ನಿಂದ ತಾನೇ ಬರಲು ಸಾಮಾನ್ಯವಾಗಿ ಬಂದೇ ಬರುತ್ತಲ್ವ? ಯಾಕೆಂದರೆ ಇಂದ್ರಿಯ ನಿಗ್ರಹವನ್ನು ಅವನು ಮಾಡಿಕೊಳ್ಳಿಲ್ಲ. ಅವನ ಮನಸ್ಸು ಈಗ ಎಲ್ಲಿದೆ? ಅವನ ಹಿಂದಿನ ಅಂದರೆ ಅವನು ಯಾವ ಥರ ಗೃಹಸ್ಥ ಜೀವನದಲ್ಲಿ ಹೇಗಿದ್ದ ಅದೇ ಚೆನ್ನಾಗಿತ್ತು ಅಂತ ಅವನಿಗೆ ಅನಿಸೇ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ತಿನ್ನಲು ಏನೂ ಸಿಗದೆ ಇದ್ದಾಗ. ಸೊ ಇದಕ್ಕೆ ಏನಂತ ಹೇಳ್ಬೋದು, ಇಂಥವನನ್ನು ಮಿಥ್ಯಾಚಾರಿ ಅಂತ ಹೇಳ್ಬೋದು. ಯಾಕೆಂದರೆ ಇಂದ್ರಿಯ ವಿಷಯಗಳಲ್ಲಿ ಅವನ ಮನಸ್ಸು ನೆಟ್ಟಿದೆ, ಅವನಿಗೆ ಎಲ್ಲ ಆಸಕ್ತಿಗಳು ಇವೆ. ಆದರೆ ಅವನು ಕೃತಕವಾಗಿ ಎಲ್ಲವನ್ನು ತ್ಯಜಿಸಿದಂತೆ, ಅವನು ಬಾಹ್ಯವಾಗಿ ಎಲ್ಲವನ್ನು ತ್ಯಜಿಸಿದಂತೆ ಅವನು ತೋರ್ಪಡಿಕೆಗೋಸ್ಕರ ಅವನು ಮಾಡಿದರೆ ಅದು ಅವನು ಮಿಥ್ಯಾಚಾರಿ ಅಂತ ಅವನನ್ನು ಹೇಳಲಾಗುತ್ತದೆ. ಸೊ ಇಲ್ಲಿ ಬಾಹ್ಯವಾಗಿ ಯಾವುದನ್ನು ತಿರಸ್ಕರಿಸುವಂಥ ಅವಶ್ಯಕತೆ ಇಲ್ಲ. ಆಂತರಿಕವಾಗಿ ನಾವು ಎಷ್ಟು ಭಗವಂತನ ಜೊತೆ ಕನೆಕ್ಟ್ ಆಗುತ್ತೀವೋ ಅದು ತುಂಬ ಮುಖ್ಯ ಅನ್ನೋದನ್ನು ಭಗವಂತ ಹೇಳ್ತಾರೆ. ಯಸ್ಮಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮ ಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ. ಸೊ ಇದಕ್ಕೆ ಪ್ರತಿಯಾಗಿ ಗೃಹಸ್ಥನು, ಪ್ರಾಮಾಣಿಕನಾದ ಗೃಹಸ್ಥನು ತಾನು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಕೊಳ್ಳುವುದಲ್ಲದೆ ತನ್ನ ಕುಟುಂಬವನ್ನು ಕೂಡ ಅವನು ಆ ಆಧ್ಯಾತ್ಮಿಕ ಜೀವನದಲ್ಲಿ ಅವನು ತೊಡಗಿಸಿಕೊಂಡರೆ, ಕರ್ಮಯೋಗವನ್ನು ಮಾಡಿದರೆ ಅಂದರೆ ಎಲ್ಲ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದೇ ಕರ್ಮಯೋಗ. ಸೊ ಇದನ್ನು ಅವನು ಮಾಡಿದರೆ ಅವನು ಎಷ್ಟೋ ಉತ್ತಮ. ಅವನು ಬಾಹ್ಯವಾಗಿ ಅಂದರೆ ಕೃತಕವಾಗಿ ಸನ್ಯಾಸತ್ವವನ್ನು ತೆಗೆದುಕೊಂಡವನಿಗಿಂತ ಗೃಹಸ್ಥನಾದವನು ಉತ್ತಮನಾಗುತ್ತಾನೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರಗಳಲ್ಲಿಯೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ. ಈಗ ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ ಅಲ್ವಾ? ಈಗ ಮಾನವ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಅಂಥೇಳಿ. ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತದ ಗುರಿ ವಿಷ್ಣುವನ್ನು ಸೇರುವಂಥದ್ದು. ಅಥವಾ ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಇಡೀ ವರ್ಣಾಶ್ರಮ ವ್ಯವಸ್ಥೆಯನ್ನ ಈ ಗುರಿಯಲ್ಲಿ ನಾವು ಮುಟ್ಟುವುದಕ್ಕೆ ಸಾಧ್ಯವಾಗುವಂತೆ ರೂಪಿಸಲಾಗಿದೆ. ಭಕ್ತಿಯೋಗದಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಮಬದ್ಧ ಜೀವನವನ್ನು ನಡೆಸಬಹುದು. ಅವನು ತನ್ನ ವ್ಯವಹಾರಗಳನ್ನ ಅದಕ್ಕೆ ಅದರ ಜೊತೆ ಅಟ್ಯಾಚ್ ಆಗದಿರೋ ತರ, ಅಂದ್ರೆ ಆಸಕ್ತಿ ಇಲ್ಲದೆ ಅವನು ಅದನ್ನ ಅದರ ಜೊತೆ ಯಾವುದೇ ಬಂಧನವನ್ನ ಅವನು ಬೆಳೆಸಿಕೊಳ್ಳದೆ ಅದನ್ನು ಅವನು ನಿರ್ವಹಿಸಬಹುದು, ಎಲ್ಲವನ್ನ ಭಗವಂತ ಸಾಧಿಸಬಹುದು. ಈ ವಿಧಾನವನ್ನು ಅನುಸರಿಸುವ ಪ್ರಾಮಾಣಿಕ ಮನುಷ್ಯನು ಅವನು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲು ಉತ್ತಮನಾದ ಸ್ಥಿತಿಯಲ್ಲಿ ಇರುತ್ತಾನೆ. ಹೊಟ್ಟೆ ಹೊಲೆಯುವುದಕ್ಕಾಗಿಯೇ ಧ್ಯಾನದ ಸೋಗು ಹಾಕುವವನಿಗಿಂತ ಪ್ರಾಮಾಣಿಕನಾದ ಜಾಡಮಾಲಿ ಎಷ್ಟೋ ಉತ್ತಮ. ಈಗ ಎಲ್ಲವನ್ನ ಬಿಟ್ಟು ಕಾಡಿಗೆ ನಾನು ಹೋಗ್ತೇನೆ ಅಂತ ಹೇಳುವವನು ಒಂದು ವೇಳೆ ಅವನು ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನ ಸಾಧಿಸಬೇಕಂತ ಹೋದರೆ ಕೂಡ ಅವನು ತನ್ನ ಒಬ್ಬನ ಉದ್ಧಾರವನ್ನ ಮಾಡಿದಾಗೆ ಆಗುತ್ತದೆ. ಅದರ ಬದಲು ಗೃಹಸ್ಥನಾದವನು ಸಮಾಜದಲ್ಲಿ ಇದ್ದುಕೊಂಡು ಭಕ್ತಿಯೋಗವನ್ನು ಅಭ್ಯಾಸ ಮಾಡುತ್ತಾ ಅವನು ಇನ್ನಷ್ಟು ಜನರಿಗೆ ಅದರ ಬಗ್ಗೆ ಅವನು ಹೇಳುತ್ತಾ ಅವರನ್ನು ಕೂಡ ಅದರಲ್ಲಿ ತೊಡಗಿಸಿಕೊಂಡ್ರೆ ತನ್ನ ಕುಟುಂಬವನ್ನು ಮಾತ್ರ ಅಲ್ಲ ತನ್ನ ಸ್ನೇಹಿತರನ್ನ ಇನ್ನೊಂದಷ್ಟು ಜನರಿಗೆ ಈ ಭಗವದ್ಗೀತೆಯ ಜ್ಞಾನವನ್ನು ಅವನು ಕೊಟ್ಟರೆ ಅಥವಾ ಅವನು ಅವರನ್ನು ಕೂಡ ಭಕ್ತಿ ಮಾರ್ಗದಲ್ಲಿ ತೊಡಗಿಸೋದಕ್ಕೆ ಸಹಾಯ ಮಾಡಿದರೆ ಅವನು ಎಷ್ಟೋ ಉತ್ತಮನಾಗುತ್ತಾನೆ. ಅವನು ತಾನು ಉದ್ಧಾರವಾಗುವುದಲ್ಲದೆ ತನ್ನ ಕುಟುಂಬವನ್ನು ಸಮಾಜದ ಉದ್ಧಾರಕ್ಕೋಸ್ಕರ ಅವನು ಶ್ರಮಿಸಿದ ಹಾಗೆ ಆಗುತ್ತದೆ. ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಭಕ್ತಿಯೋಗ ಅಂದರೆ ಎಲ್ಲವನ್ನ ತ್ಯಜಿಸಿ ಹೋಗುವಂಥದ್ದು, ಆಧ್ಯಾತ್ಮಿಕತೆ ಅಂದರೆ ಎಲ್ಲವನ್ನ ಬಿಟ್ಟು ಬಿಡುವಂಥದ್ದು ಅಂತ. ಆದರೆ ಭಗವದ್ಗೀತೆಯಲ್ಲಿ ಎಲ್ಲೂ ಇದನ್ನು ಶ್ರೀಕೃಷ್ಣ ವಿವರಿಸಲಿಲ್ಲ, ಯಾವುದನ್ನು ಬಿಡಬೇಕಂತ ಹೇಳಲೇ ಇಲ್ಲ. ನೀನು ಜಸ್ಟ್ ನಿನ್ನ ಜೀವನ ನೀನು ಯಾವ ಥರ ಜೀವಿಸ್ತಾ ಇದೆಯೋ ಅದಕ್ಕೆ ನೀನು ಜಸ್ಟ್ ಭಕ್ತಿಯನ್ನು ಸೇರಿಸು, ಆಧ್ಯಾತ್ಮಿಕತೆಯನ್ನು ನೀನು ಬೆಳೆಸಿಕೊ ಅನ್ನೋದನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ. ಕರ್ಮಯೋಗವನ್ನು ಮಾಡುವಂತಲೇ, ಕರ್ಮಯೋಗ ಅಂದರೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದು, ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡುವುದರ ಮಹತ್ವವನ್ನು ಇಲ್ಲಿ ಹೇಳಲಾಗಿದೆ. ಈಗ ಮಿಥ್ಯಾಚಾರಿಯಾದವನು ಅವನು ಪ್ರಿಟೆಂಡರ್, ಅವನು ನಟಿಸ್ತಾ ಇದ್ದಾನೆ, ತಾನು ಒಬ್ಬ ಎಲ್ಲವನ್ನ ತ್ಯಜಿಸಿರುವವನು ಅಂತ ಹೇಳಿ.
1: ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣಃ ಶರೀರಾಯತ್ರಾಪೀಚತೆ ನಾ ಪ್ರಸಿದ್ಧೇದ ಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ತಾವು ಸತ್ಕುಲ ಪ್ರಸೂತರೆಂದು ಸುಳ್ಳಾಗಿ ತಿಳಿಸಿಕೊಳ್ಳುವ ಬಹುಮಂದಿ ಹುಸಿ ಧ್ಯಾನಿಗಳಿದ್ದಾರೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯುವುದಕ್ಕಾಗಿ ತಾವು ಎಲ್ಲವನ್ನು ತ್ಯಾಗ ಮಾಡಿರುವುದಾಗಿ ಸುಳ್ಳು ಹೇಳುವ ವೃತ್ತಿನಿರತರು ಇದ್ದಾರೆ. ಸೊ ಅರ್ಜುನನೊಬ್ಬ ಮಿಥ್ಯಾಚಾರಿಯಾಗಬೇಕೆಂದು ಶ್ರೀಕೃಷ್ಣನು ಬಯಸಲಿಲ್ಲ. ಕ್ಷತ್ರಿಯರಿಗೆ ವಿಧಿಸಿರುವ ನಿಯತ ಕರ್ಮಗಳನ್ನು ಅರ್ಜುನನು ಮಾಡಬೇಕೆಂದು ಇಲ್ಲಿ ಶ್ರೀಕೃಷ್ಣ ಅಪೇಕ್ಷಿಸಿದ. ಅರ್ಜುನನೊಬ್ಬ ಗೃಹಸ್ಥ ದಂಡನಾಯಕ, ಅವನು ಹಾಗೆಯೇ ಉಳಿದು ಗೃಹಸ್ಥನಾದ ಕ್ಷತ್ರಿಯರಿಗೆ ನಿಯಮಿಸಿರುವ ಕರ್ತವ್ಯವನ್ನು ಮಾಡುವುದೇ ಉತ್ತಮ. ಇಂತಹ ಕರ್ಮಗಳು ಕ್ರಮೇಣ ಪ್ರಾಪಂಚಿಕ ಮನುಷ್ಯನ ಹೃದಯವನ್ನು ಶುದ್ಧಿ ಮಾಡುತ್ತವೆ ಮತ್ತು ಅವನ ಐಹಿಕ ಕಲ್ಮಶಗಳನ್ನು ತೊಡೆದು ಹಾಕುತ್ತವೆ. ಹೊಟ್ಟೆಪಾಡಿಗಾಗಿ ಮಾಡುವ ತ್ಯಾಗದ ತೋರಿಕೆಯನ್ನು ಶ್ರೀಕೃಷ್ಣನಾಗಲಿ ಯಾವುದೇ ಧರ್ಮಗ್ರಂಥವಾಗಲಿ ಅನುಮೋದಿಸುವುದಿಲ್ಲ. ಯಾವುದಾದರೂ ಕೆಲಸ ಮಾಡಿ ಮನುಷ್ಯನು ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗಿಡಲೇಬೇಕು ಎನ್ನುವುದು ನಿಜ. ಐಹಿಕ ಪ್ರವೃತ್ತಿಗಳಿಂದ ಪರಿಶುದ್ಧನಾಗದೆ ಮನಸ್ವಿ ರೀತಿಯಲ್ಲಿ ಕೆಲಸವನ್ನು ಬಿಟ್ಟು ಬಿಡಬಾರದು. ಈ ಜಗತ್ತಿನಲ್ಲಿರುವ ಯಾರಿಗೇ ಆಗಲಿ ಐಹಿಕ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಸುವ, ಎಂದರೆ ಇಂದ್ರಿಯ ತೃಪ್ತಿ ಪಡೆಯುವ ಕಲುಷಿತ ಪ್ರವೃತ್ತಿಯು ಇದ್ದೇ ಇರುತ್ತದೆ. ಇಂತಹ ಕಲುಷಿತ ಪ್ರವೃತ್ತಿಗಳನ್ನು ದೂರ ಮಾಡಬೇಕು, ನಿಯತ ಕರ್ತವ್ಯಗಳ ಮೂಲಕ ಹೀಗೆ ಮಾಡಬೇಕಲ್ಲದೆ ಕೆಲಸವನ್ನು ತ್ಯಜಿಸಿ ಇತರರ ಖರ್ಚಿನಲ್ಲಿ ಹೊಟ್ಟೆ ಹೊರೆಯುತ್ತಾ ಆಧ್ಯಾತ್ಮಿಕವಾಗಿ ಎನಿಸಿಕೊಳ್ಳಲು ಯಾರೂ ಪ್ರಯತ್ನಿಸಬಾರದು ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ

ಅವಕಾಶಗಳು. ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಾಹೇರ್ .edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ

ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247062, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವಣುಧ್ವನಿ 90.4 FM. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ವಿಘ್ನ ವಿನಾಯಕ ಗಣಪತಿ ಬಪ್ಪನ ಆಗಮನ ಅತ್ಯಂತ ಸಂಭ್ರಮ ಸಡಗರದಿಂದ ಆಗಿದೆ. ಆದರೆ ಈ ಸಂಭ್ರಮದ ಜೊತೆಗೆ ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ? ಗಣೇಶನನ್ನ ಪೂಜಿಸುವಾಗ ಪ್ರಕೃತಿಗೂ ಸಹ ನಾವು ಗೌರವವನ್ನ ಸಲ್ಲಿಸಬೇಕಾಗುತ್ತೆ. ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನ ಹೇಗೆ ಆಚರಿಸಬಹುದು? ಮಣ್ಣಿನ ಗಣೇಶ ಮೂರ್ತಿಯ ಮಹತ್ವವೇನು? ವಿಸರ್ಜನೆಯ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಎಂಬೆಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶೀತಲ್ ಪುರೋಹಿತ್ ಮತ್ತು ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿ, ವಿಪ್ರ ಮಹಿಳಾ ಮಂಡಳ, ಬೆಳಗಾವಿ.
1: ಪರಿಸರ ಪ್ರಜ್ಞೆಯೊಂದಿಗೆ ಗಣೇಶೋತ್ಸವ. ನಾನು ಶೀತಲ್ ರಾಜ್ಪುರೋಹಿತ್.
2: ನಾನು ಭಾಗ್ಯಶ್ರೀ ಕುಲಕರ್ಣಿ.
1: ನಾವು ವಿಪ್ರ ಮಹಿಳಾ ಮಂಡಳದಿಂದ ಬಂದಿದ್ದೇವೆ. ಇವತ್ತು ನಾವು ಪರಿಸರ ಪ್ರಜ್ಞೆಯೊಂದಿಗೆ ಗಣೇಶೋತ್ಸವವನ್ನು ಹೇಗೆ ಆಚರಿಸಬೇಕಂತ ಹೇಳಲಿಕ್ಕೆ ಬಂದೀವಿ. ಮೋರೆಯ ಮೋರೆಯ ಗಣಪತಿ ಬಪ್ಪ.
2: ಏನ್ ಗಣಪತಿ ಹಾಡನ್ನಿಕತ್ ಬಿಟ್ಟಿರಲ್ಲ.
1: ಹೌದ್ರಿ ಭಾಗ್ಯಶ್ರೀ, ಗಣೇಶ ಚತುರ್ಥಿ ಹತ್ರ ಬಂತು ನೋಡ್ರಿ. ಈಗ ಎಲ್ಲಾ ಕಡೆ ಗಣಪತಿ ಹಬ್ಬದ ತಯಾರಿ ಜೋರಾಗ್ಯದ. ಮನ್ಯಾಗ ಸ್ವಚ್ಛತಾ ಅಲಂಕಾರ ಪೂಜಿ ಇದ್ರದೆಲ್ಲ ತಯಾರಿ ಆಗ್ಬೇಕಲ್ರಿ, ಎಲ್ಲರೂ ಸಂಭ್ರಮದಾಗಿದ್ದಾರ್ರಿ.
2: ಹೌದ್ ಶೀತಲ್, ಗಣೇಶ ಹಬ್ಬ ಅಂದ್ರ ನಾವು ಸಣ್ಣವರಿದ್ದಾಗಿಂದ ಒಂದು ವಿಶೇಷ ಹಬ್ಬ, ಸಂತೋಷ ನೋಡ್ರಿ. ಗಣಪತಿ ಬರುವುದಂದ್ರ ಮನೆಗೆ ಒಬ್ಬ ದೊಡ್ಡ ಅತಿಥಿ ಬಂದಂಗ ನೋಡ್ರಿ.
1: ಖರೆ ಖರೆ ರೀ, ಅತಿಥಿ ಅಷ್ಟ ಅಲ್ಲ, ನಮ್ಮ ಮನೆಯೊಳಗ ಒಬ್ರು ಯಾರೋ ಹಿರಿಯರು ಬರ್ತಾರೇನೋ ಅಂತ ಅಂದಂಗ ಆಗ್ತದ. ಬೆಳಗ್ಗೆ ಬೇಗ ಏಳುವುದು, ಪೂಜಿ, ಮೋದಕ, ಹೂವು, ಆರತಿ, ಆಹಾ, ಆ ವಾತಾವರಣದನ್ನ ಬ್ಯಾರೆ ಇರ್ತದ ನೋಡ್ರಿ.
2: ಖರೆ ಖರೆ. ಆದ್ರ ಈ ಬಾರಿ ಗಣಪತಿಯನ್ನು ಬರಿಮಾಡಿಕೊಳ್ಳುವಾಗ ಒಂದು ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೊಳ್ಬೇಕ್ರಿ.
1: ಯಾವ ಪ್ರಶ್ನೆ ರೀ ಅದು?
2: ನಾವು ಗಣಪತಿಯನ್ನು ಸಂತೋಷ ಪಡಿಸುತ್ತಿದ್ದೇವೋ ಏನ, ನಮ್ಮ ಆಚರಣೆಯಿಂದ ಪ್ರಕೃತಿಗೆ ನೋವು ಕೊಡ್ಲಿಕತ್ತೀವೋ?
1: ಹೌದ್ರಿ, ಇದು ಸ್ವಲ್ಪ ವಿಚಾರ ಮಾಡಬೇಕಾದ ಪ್ರಶ್ನೆ. ಗಣಪತಿ ಹಬ್ಬಕ್ಕೂ ಪರಿಸರಕ್ಕೂ ಏನ್ ಸಂಬಂಧ?
2: ತುಂಬಾ ಆಳವಾದ ಸಂಬಂಧನ ಅದರಿ. ಗಣಪತಿ ಅಂದ್ರ ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ದೇವರು. ನಾವು ಮಣ್ಣು, ನೀರು, ಹೂ, ಗಿಡ, ಮರ ಎಲ್ಲವನ್ನೂ ಪೂಜಿಸಿ ಪೂಜೆಗೆ ಬಳಸ್ತೀವಿ. ಹಾಗಿದ್ದಾಗ ಇದೇ ಪ್ರಕೃತಿಯನ್ನು ಕಲುಷಿತಗೊಳಿಸ್ತೀವಿ ಅಂದ್ರ ಈ ಹಬ್ಬ ಆಚರಿಸುವುದು ಸರಿ ಏನ್ರಿ?
1: ಹೌದು ಹೌದ್ರಿ. ಹಾಗಂದ್ರ ಮೊದಲಿಗೆ ಗಣಪತಿ ಮೂರ್ತಿಯಿಂದನ ಪ್ರಾರಂಭ ಮಾಡೋಣ. ಈಗ ಪ್ಯಾಟ್ಯಾಗ ನೋಡ್ರಿ ಎಷ್ಟು ತರದ ಗಣಪತಿ ಮೂರ್ತಿಗಳು ಸಿಗ್ಲಿಕ್ಕತ್ತಾವ.
2: ಹೌದು, ದೊಡ್ಡ ದೊಡ್ಡ ಮೂರ್ತಿಗಳು, ಸುಂದರ ಬಣ್ಣಗಳು, ನೋಡಲು ಬಹಳ ಚಂದ್ರಿ, ಬಹಳ ಆಕರ್ಷಕ.
1: ಹಂಗಂದ್ರ ದೊಡ್ಡ ಮೂರ್ತಿ ಇಟ್ರ ಹೆಚ್ಚು ಭಕ್ತಿ ಅಂತೀರೇನ?
2: ಅಲ್ರಿ ಶೀತಲ್, ಗಣಪತಿ ಗಾತ್ರ ದೊಡ್ಡದಾದಷ್ಟು ಭಕ್ತಿ ದೊಡ್ಡದಾಗ್ತದೇನ್ರಿ? ಭಕ್ತಿ ಮನಸ್ಸಿನಲ್ಲಿರಬೇಕು, ಮೂರ್ತಿಯ ಗಾತ್ರವಲ್ಲ.
1: ಖರೇ ಹೇಳಿದ್ರಿ, ಅದ್ಭುತವಾದಂತಹ ಮಾತಿದು.
2: ಹೌದು, ಮಣ್ಣಿನ ಗಣಪತಿಯನ್ನು ಬಳಸುವುದು ಉತ್ತಮ. ಮಣ್ಣು ಪ್ರಕೃತಿಯ ಭಾಗ, ನೀರಿನಲ್ಲಿ ಕರಗುತ್ತದೆ. ಆದರೆ ಕೆಲವು ಕೃತಕ ವಸ್ತುಗಳಿಂದ ತಯಾರಿಸಿದ ಮೂರ್ತಿಗಳು ನೀರಿನ ಮೂಲಕವೇ ಹಾನಿ ಉಂಟು ಮಾಡುತ್ತವೆ ರೀ.
1: ಹೌದು ಹೌದು. ಅಂದ್ರ ಈ ಬಾರಿ ದೊಡ್ಡ ಗಣಪತಿಗಿಂತ ಪರಿಸರ ಸ್ನೇಹಿ ಗಣಪತಿಗೆ ಆದ್ಯತೆ ಕೊಡೋಣೇನು?
2: ಹೌದು, ನಮ್ಮ ಮನೆ ದೊಡ್ಡದಿರ್ಲಿ ಸಣ್ಣದಿರ್ಲಿ ಗಣಪತಿ ಚಿಕ್ಕದಾಗಿರಬೇಕು, ಆದ್ರ ನಮ್ಮ ಸಂಕಲ್ಪ ಮಾತ್ರ ದೊಡ್ಡದಾಗಿರ್ಬೇಕ್ರಿ.
1: ಖರೆ ಖರೆ ರೀಪ, ಇದು ಮೊದ್ಲೇ ಸಂಕಲ್ಪ ನಮ್ದೀಗ. ಇನ್ ಮೂರ್ತಿ ಆತು, ಅದ್ರ ನಂತರ ಬಣ್ಣ ಬಣ್ಣ ಬಣ್ಣದ ಗಣಪತಿ ನೋಡ್ಲಿಕ್ಕಂತೂ ಬಹಳ ಚಂದ ಅನಸ್ತಾವ್ರಿ.
2: ಚಂದ ಅತ್ಲಾಗೆ ಇರ್ಲಿ ರೀ, ಆ ಬಣ್ಣ ಪರಿಸರಕ್ಕ ಎಷ್ಟ ಹಾನಿ ಮಾಡ್ತಾವ, ಎಷ್ಟ ಹಾನಿಕರ ವಸ್ತುಗಳು ಇರ್ತಾವ ಗುರುತದೇನ್ರಿ?
1: ಮತ್ತ ನೈಸರ್ಗಿಕ ಬಣ್ಣಗಳನ್ನ ನಾವ್ ಹೆಂಗ್ ಬಳಸ್ಬೇಕು ಮತ್ತ ಇವನ್ ಬಿಟ್ಟು?
2: ಅಲ್ರಿ, ಅಸ್ನ, ಕುಂಕುಮ, ಮಣ್ಣು, ಹೂಗಳಿಂದ ದೊರೆಯುವ ನೈಸರ್ಗಿಕ ಬಣ್ಣಗಳು ನಮ್ಮ ಹಿರಿಯರು ಬಳಸ್ತಿರ್ಲಿಲ್ಲೇನ್ರಿ? ಅದ ಸರಳ ವಿಧಾನವನ್ನು ನಾವು ಮತ್ತೆ ಅಳವಡಿಸಿಕೊಂಡ್ರ ಆತು.
1: ಓಹೋ, ಅಂದ್ರ ಪರಿಸರ ಸ್ನೇಹಿ ಆಚರಣೆ ಅನ್ನೋದು ಏನ್ ಹೊಸ ವಿಚಾರ ಏನಲ್ಲ, ನಮ್ಮ ಹಿಂದಿನ ಪೀಳಿಗೆ ಜೀವನ ಶೈಲಿನ ಹಂಗಿತ್ತು.

0: ಇದೇ ಮುಖ್ಯ ವಿಷಯ ರೀ.
1: ಸುಳ್ಳ ನಾವು ಆಧುನಿಕ ಆಗ್ಲಿಕ್ಕತ್ತೀವಿ ಅಂತೇಳಿ ಕೆಲವೊಮ್ಮೆ ನಮ್ಮ ಸರಳವಾದ ಪರಿಸರ ಸ್ನೇಹಿ ಪದ್ಧತಿಗಳನ್ನ ಮರೆತು ಬಿಡ್ತೀವಿ. ಆತ್ ಬಿಡ್ರಿಪ್ಪ, ಈಗ ಗಣಪತಿ ಅಲಂಕಾರ, ಇನ್ನ ಇದ್ರೊಳಗಂತೂ ಮಹಿಳೆಯರಿಗೆ ಬಹಳ ಆಸಕ್ತಿ ಅಂತೀನಿ.
0: ಹೌದು, ಆದ್ರ ಅಲಂಕಾರ ಅಂದ ಕೂಡಲೇ ಪ್ಲಾಸ್ಟಿಕು, ಥರ್ಮೋಕಾಲ, ಒಮ್ಮೆ ಬಳಸಿ ಬಿಸಾಡುವ ವಸ್ತುಗಳು, ಅದ ಯೂಸ್ ಅಂಡ್ ಥ್ರೋ ಅಂತೀವಲ್ರಿ,
1: ಅವ ಬೇಕಂತೇನ್ ಇಲ್ ಬಿಡ್ರಿ. ಮತ್ತೆ ಇವನ್ ಬಿಟ್ಟು ಏನ್ ಬಳಸ್ಬಹುದು ನಾವು?
0: ಅಲ್ರಿ, ಹೂವು, ಎಲಿ, ಬಾಳೆ ಎಲಿ ಇರ್ತಾವ, ಬಟ್ಟೆ, ಕಾಗದ, ಕಲರ್ ಕಲರ್ದು ಕಾಗದ ಬರ್ತಾವ ನೋಡ್ರಿ ಅಂತಾದು, ಮಣ್ಣಿನ ವಸ್ತುಗಳು, ಮನೆಯಲ್ಲಿರುವ ಹಳೆ ವಸ್ತು ಇರ್ತಾವಲ್ರಿ, ಅವನು ಮರುಬಳಕೆ ಮಾಡಬಹುದು.
1: ಹೌದ್ರಿ, ನೋಡ್ರಿ ಇದ್ರೊಳಗ ಹಿಂಗೆಲ್ಲ ಇವನ್ ಯೂಸ್ ಮಾಡಿದ್ವಿ ಅಂದ್ರ ನಮ್ ಕ್ರಿಯೇಟಿವಿಟಿ ಎಲ್ಲಿಂದ ಎಲ್ಲಿ ತನಕ ಹೋಗ್ಬಹುದು ಅಂತಿನ್ನ.
0: ಖರೆ ಖರೆ, ಅಗ್ದಿ ಖರೆ ಹೇಳಿದ್ರಿ. ಪರಿಸರ ಸ್ನೇಹಿ ಅಲಂಕಾರ ಮಾಡುವುದು ಅಂತಂದ್ರ ಚಂದ ಮಾಡುವುದಲ್ಲ ಅಂತಲ್ಲ, ಅದು ಬಹಳ ಚಂದ ಆಗ್ತದ.
1: ಅದು ಒಂದ್ ದೊಡ್ಡ ತಪ್ಪ ಕಲ್ಪನಾನ ಅಂತೀನಿ ನಾನು. ಕೆಲವೊಮ್ಮೆ ಸರಳತೆಯೇ ಅತ್ಯಂತ ಸುಂದರವಾದ ಅಲಂಕಾರ, ಇದನ್ನ ನಾವು ಎಲ್ಲಾರ್ಗು ಹೇಳ್ಕೊಡ್ಬೇಕು ಇದನ್ನ.
0: ಖರೆ ಅದರಿ. ಈಗ ಇನ್ನೊಂದು ದೊಡ್ಡ ವಿಷಯ ಅಂದ್ರ ಪ್ಲಾಸ್ಟಿಕ್.
1: ಹೌದ್ರಿಪ್ಪ, ಹಬ್ಬ ಬಂತಂದ್ರ ಬರೇ ಹೂವಿನ ಕವರು, ಪ್ರಸಾದ ಕವರು, ನೀರಿನ ಬಾಟ್ಲಿ, ಅಲಂಕಾರ ವಸ್ತುಗಳು ಎಲ್ಲ ಪ್ಲಾಸ್ಟಿಕ್ ಇದು ನೋಡ್ರಿ.
0: ಒಂದು ಸಣ್ಣ ಪ್ರಶ್ನೆ ಕೇಳೋಣ, ನಾವು ಬಳಸುವ ಪ್ರತಿಯೊಂದು ಪ್ಲಾಸ್ಟಿಕ್ ವಸ್ತುವಿನ ಬಗ್ಗೆ ಇದು ಬಳಸಿ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತದ ಎಂದರೆ ವಿಚಾರ ಮಾಡಿವೇನ್ರಿ?
1: ಎಂದು ವಿಚಾರ ಮಾಡಿಲ್ಲ ನಾವು. ನಮ್ಮ ಕೈಯಾಗಿಂದ ಹೋದ ನಂತರ ಅದರ ಜವಾಬ್ದಾರಿ ಏನ ಭಗವಂತಗ ಗೊತ್ತು ನೋಡ್ರಿ.
0: ಆದ್ರ ಪ್ರಕೃತಿಗೆ ಅದರ ಜವಾಬ್ದಾರಿ ಇನ್ನೂ ಮುಂದುವರಿತದ್ರಿ.
1: ಹೌದು ಹೌದ್ರಿ. ಹಂಗಂದ್ರೆ ಈ ಗಣೇಶೋತ್ಸವದಾಗ ಇನ್ನೊಂದು ನಿಯಮ ಮಾಡೋಣ, ಬಳಸಿ ಬಿಸಾಡುವ ವಸ್ತು ಕಡಿಮೆ, ಮರು ಬಳಕೆ ಮಾಡುವ ವಸ್ತು ಹೆಚ್ಚು, ಏನಂತೀರಿ?
0: ಇದೇ ನಮ್ಮ ಮೊದಲ ಪರಿಸರ ಸಂಕಲ್ಪ ನೋಡ್ರಿ.
1: ಖರೆ ಖರೆ ರೀ. ಭಾಗ್ಯಶ್ರೀ, ಗಣಪತಿ ಹಬ್ಬ ನಿಮ್ ಮನೆ ಕಡೆ ಮೆರವಣಿಗೆ ಜೋರ್ ಇರ್ತಿರ್ಬೋದ್ಲ, ಸಂಗೀತ ಏನು, ಡಿಜೆ ಏನು, ಡೊಳ್ಳು ಬಾರಿಸೋದೇನು, ಇವೆಲ್ಲ ಈಗ ಹಬ್ಬದ ಭಾಗನ ಆಗ್ಬಿಟ್ಟಾವ ನೋಡ್ರಿ ಈಗ.
0: ಖರೆದ, ಸಂಭ್ರಮ ಇರ್ಬೇಕ್ರಿ, ಆದ್ರ ಸಂಭ್ರಮ ಮತ್ತೊಬ್ರಿಗೆ ತೊಂದರೆ ಆಗ್ಬಾರ್ದು ನೋಡ್ರಿ.
1: ಇವುಗಳಿಂದ ತೊಂದರೆ ಆಗ್ತದ, ಅದ ಹೆಂಗ?
0: ಅಲ್ರಿ, ಮಕ್ಕಳು, ವಯಸ್ಸಾದವರು, ಅಸ್ವಸ್ಥರು, ಪ್ರಾಣಿಗಳು, ಇವರೆಲ್ಲ ನಮ್ಮ ಸಮಾಜದ ಭಾಗ ಅಲ್ಲೇನ್ರಿ? ಅತಿಯಾದ ಶಬ್ದದಿಂದ ಅವರಿಗೆ ತೊಂದರೆ ಆಗ್ಬೋದಲ್ರಿ.
1: ಹೌದ್ ನೋಡ್ರಿ, ಇದನ್ ವಿಚಾರ ಮಾಡಿಲ್ಲ. ಈ ಭಕ್ತಿ ಹೆಸರೊಳಗ ಇನ್ನೊಬ್ರಿಗೆ ನೋವು ಉಂಟು ಮಾಡೋದೇನು ಸರಿ ಕಾಣಿಸೋದಿಲ್ಲ.
0: ನಮ್ಮ ಗಣಪತಿ ವಿಘ್ನಹರ್ತ, ಹಾಗಿದ್ದಾಗ ನಮ್ಮ ಆಚರಣೆಯಿಂದಲೇ ಇತರರಿಗೆ ವಿಘ್ನವಾಗಬಾರ್ದು ನೋಡ್ರಿ.
1: ವಾ ವಾ, ಇದಂತೂ ಅಗ್ದಿ ನೆನಪಿಟ್ಕೋಬೇಕ್ರ, ಇದು ಎಲ್ಲಾರು ನೆನಪಿಡುವಂತಹದ್ದದ. ನಮ್ಮ ಗಣಪತಿ ವಿಘ್ನಹರ್ತ, ನಮ್ಮ ಗಣಪತಿಯಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಮತ್ತ ನನಗೆ ಗಣಪತಿ ಹಬ್ಬದಾಗ ಮೊದ್ಲಿಂದಲೂ ಇಷ್ಟವಾದದಂದ್ರ ಮೋದಕ ನೋಡ್ರಿ. ನಿಮಗ?
0: ಅಯ್ಯ ನನಗೂ ರೀ. ಆದ್ರ ಪ್ರಸಾದದ ಜೊತೆಗೆ ಇನ್ನೊಂದು ವಿಷಯ ನೆನಪಾಗ್ತದ ನೋಡ್ರಿ, ಅನ್ನದ ಗೌರವ.
1: ಅಂದ್ರ
0: ಅಗತ್ಯಕ್ಕಿಂತ ಹೆಚ್ಚು ತಯಾರಿಸಿ ವ್ಯರ್ಥ ಮಾಡ್ತಾರಲ್ರಿ, ಸಾಧ್ಯವಾದಷ್ಟು ಮರುಬಳಕೆಗೆ ಬರುವಂತ ಪದಾರ್ಥಗಳನ್ನ, ಪಾತ್ರೆಗಳನ್ನ ವಾಪರಿಸಬೇಕು. ಅಂದ್ರೆ ಸ್ಟೀಲಿನ ಭಾಂಡೆ ಅದನ್ನ ವಾಪರಿಸಬೇಕು, ಆಮೇಲೆ ಮತ್ತೊಮ್ಮೆ ವಾಪರಿಸ್ಲಿಕ್ಕೆ ಬರುವಂಗ ಕೆಡ್ಲಾರ್ದಂತ ಆಹಾರಗಳನ್ನ ಮಾಡ್ಬೇಕು ಪ್ರಸಾದ ಅಂತ ಹೇಳಿ, ಮತ್ತೆ ಹೆಚ್ಚಿಗೆ ಮಾಡ್ಲಿಕ್ಕೂ ಹೋಗ್ಬಾರ್ದು.
1: ಹೌದು ಹೌದು, ಖರೆ ಅದರಿ. ಬಾಳೆ ಎಲಿ, ಸ್ಟೀಲ್ ಪಾತ್ರೆಗಳು, ಅವೆಲ್ಲ ನಮ್ಮ ಹಿಂದಿನ ಪದ್ಧತಿಗಳ ಎಷ್ಟು ಪರಿಸರ ಸ್ನೇಹ ಆಗಿದ್ದವು ಅನಿಸ್ತವ. ನಾವ ಸುಮ್ಮ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಅದ್ರ ಬೆನ್ ಹತ್ತಿವ್ ನೋಡ್ರಿ.
0: ಹೌದ್ರಿ, ಸರಳ ಜೀವನ, ಸುಂದರ ಪರಿಸರ ಎನ್ನುವುದು ಕೇವಲ ಮಾತನಾಗ ಉಳಿದದ್ ನೋಡ್ರಿ, ಅದು ನಮ್ಮ ಸಂಸ್ಕೃತಿ ಎಲ್ಲೇ ಇತ್ತು.
1: ಖರೇ ರೀ. ಇನ್ನೊಂದು ಮುಖ್ಯವಾದ ವಿಷಯ ವಿಸರ್ಜನೆ. ಇಷ್ಟು ದಿವಸ ಗಣಪತಿ ಕೂತಿರ್ತಾನ, ಅದ್ರಲ್ಲಿ ವಿಸರ್ಜನೆ ಮಾಡ್ಬೇಕಲ್ಲ ನಾವು.
0: ಹೌದ್ರಿ, ಖರೇ ಅದ. ಗಣಪತಿ ವಿಸರ್ಜನೆ ನಮ್ಮ ಸಂಪ್ರದಾಯದ ಭಾವನಾತ್ಮಕ ಭಾಗ, ಆದರೆ ಅದನ್ನು ಪರಿಸರ ಸ್ನೇಹಿಯಾಗಿ ಮಾಡುವುದು ನಮ್ಮ ಜವಾಬ್ದಾರಿ ರೀ ಶೀತಲ್.
1: ಹೌದ್ರಿ, ಭಾವನಾತ್ಮಕ ಅಂದ್ರಲ್ಲ ಖರೆ, ನನಗೆ ಒಮ್ಮೆಮ್ಮೆ ಗಣಪತಿ ಹೋಗುವಂತ ಬಹಳ ಕೆಟ್ಟ ಅನಿಸ್ತದ. ಖರೆ ಇದನ್ನ ಪರಿಸರ ಸ್ನೇಹಿಯಾಗಿ ನಾವು ಹೆಂಗ್ ಮಾಡಬಹುದು ಅಂತ?
0: ಅಲ್ರಿ, ಈಗ ಸ್ಥಳೀಯವಾಗಿ ವ್ಯವಸ್ಥೆ ಮಾಡಿರ್ತಾರ, ಕೃತಕ ವಿಸರ್ಜನಾ ತೊಟ್ಟೆಗಳಲ್ಲಿ ವಿಸರ್ಜನೆ ಮಾಡಬೇಕು. ಮಣ್ಣಿನ ಗಣಪತಿಯನ್ನು ಬಳಸಿದರೆ ಅದು ಬಹಳ ಸಹಜ ಆಗ್ಬಿಡ್ತದ.
1: ನಮ್ಮ ಹಬ್ಬ ಮುಗಿದ ಮೇಲೆ ಕೆರಿ, ನದಿ, ಸರೋವರಗಳಂತೂ ಇಷ್ಟು ಕಲುಷಿತವಾಗಿರ್ತಾವಲ್ಲ, ಅದು ನಿಜವಾದ ಗಣಪತಿ ಆಶೀರ್ವಾದ ಏನು ಹಿಂಗಾದ್ರೆ ಅದು?
0: ಇಲ್ರಿ, ಇಲ್ಲ. ಗಣಪತಿಗೆ ನಾವು ಹೂ ಅರ್ಪಿಸುವುದಕ್ಕಿಂತ ಸ್ವಚ್ಛವಾದ ಪ್ರಕೃತಿಯನ್ನು ಕಾಪಾಡುವುದು ದೊಡ್ಡ ಪೂಜಾರಿ.
1: ಅದು ಹೆಂಗ್ರಿ?
0: ನೀರನ್ನು ಕಲುಷಿತಗೊಳಿಸಿ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಲ್ರಿ, ಅದಕ್ಕಿಂತ ನೀರನ್ನು ಸ್ವಚ್ಛವಾಗಿಟ್ಟುಕೊಂಡು ಗಣಪತಿಯ ಆಶೀರ್ವಾದ ಪಡಿಬೇಕ್ರಿ.
1: ಖರೆ ರೀ, ಈಗಂತೂ ಈ ಮಾತು ಇಷ್ಟ ಅನ್ವಯ ಆಗ್ತದಲ್ಲ, ನೀರಿಗೆ ಬರ ಬಂದ್ಬಿಟ್ಟದ ಈಗಂತೂ. ಈಗ ಇದ್ದಿದ್ದ ನೀರನ್ನ ನಾವು ಸರಿ ಉಪಯೋಗಿಸ್ಕೊಂಡು

0: ಮಕ್ಕಳಿಗೆ ಒಂದು ಪಾಠ ಆದಂಗೆ ಆಗ್ತದೆ. ಬರೇ ಬರ್ರಿ ಗಣಪತಿ ಕೂಡಿಸಿದ್ವಿ ಕಳಿಸಿದ್ವಿ ಅಂತಲ್ಲ, ಅವ್ರಿಗೆ ಅದ್ರೊಳಗೆ ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಲೆಸನ್ ಕಲ್ತಂಗೆ ಆಗ್ತದೆ ಅಂತೀರಿ.
1: ಹೌದ್ರಿ, ಪುಸ್ತಕದಾಗ ಪರಿಸರ ಉಳಿಸಿ ಎಂದು ಓದುವಕ್ಕಿಂತ ಹಬ್ಬದ ಮೂಲಕ ಅದನ್ನು ಅನುಭವಿಸಿದ್ರ ಆ ಪಾಠ ಜೀವನ ಪೂರ್ತಿ ಉಳಿತದ್ರಿ.
0: ಖರೇನ ಭಾರಿ ಕರೆಕ್ಟ್ ರೀ ಇದು. ಸುಳ ನಾವು ಪುಸ್ತಕದಾಗ ಅಷ್ಟೇ ಓದಿರ್ತೀವಿ ಪರಿಸರ ಉಳಿಸಿ ಅಂತೇಳಿ. ಇನ್ನು ಕೆಲವ್ರು ಹೇಳ್ತಾರಿಪ್ಪ ಇವೆಲ್ಲ ಹೊಸ ಹೊಸ ನಿಯಮಗಳು, ನಮ್ಮ ಸಂಪ್ರದಾಯಗಳನ್ನು ನಾವು ಬದಲಾಯಿಸ್ಬೇಕೇನಂತೇಳಿ.
1: ಛೇ ಛೇ, ನಾವು ಸಂಪ್ರದಾಯ ಬದಲಾಯಿಸಬೇಕು ಅಂತ ಹೇಳುವುದಿಲ್ಲರಿ. ಸಂಪ್ರದಾಯದ ಆತ್ಮವನ್ನು ಉಳಿಸಿಕೊಂಡು ಆಚರಣೆಯ ವಿಧಾನವನ್ನು ಕಾಲಕ್ಕೆ ತಕ್ಕಂತೆ ಜವಾಬ್ದಾರಿಯುತವಾಗಿ ಮಾಡಬೇಕು ಎಂದು ಹೇಳ್ತೀವಿ ಅಷ್ಟ.
0: ಇದು ಬಹಳ ಮುಖ್ಯವಾದ ನೋಡಿದ್ರಿ. ಮೇಲೆ ಇದ ವ್ಯತ್ಯಾಸ, ನಾವು ಸಂಪ್ರದಾಯ ಬಿಡಂಗಿಲ್ಲ, ಖರೆ ಅದನ್ನ ಚೇಂಜ್ ಮಾಡ್ಕೋತೀವಿ ಅಷ್ಟ.
1: ಹೌದು, ನಮ್ಮ ಸಂಸ್ಕೃತಿ ಪ್ರಕೃತಿಯನ್ನು ದೇವರೆಂದು ನೋಡುತ್ತದೆ. ನದಿ ತಾಯಿ, ಭೂಮಿ ತಾಯಿ, ಗಂಗಾ ತಾಯಿ, ತುಳಸಿ ದೇವಿ, ಇಷ್ಟೆಲ್ಲಾ ಪ್ರಕೃತಿಗೆ ಗೌರವ ನೀಡುವ ಸಂಸ್ಕೃತಿ ರೀ ನಮ್ದು.
0: ಹಂಗಿದ್ದಾಗ ಪರಿಸರ ರಕ್ಷಣೆ ನಮ್ಮ ಸಂಸ್ಕೃತಿಗೇನು ವಿರುದ್ಧವಲ್ಲ ಬಿಡ್ರಿ ಮತ್ತದ?
1: ಇಲ್ಲ, ಅದು ನಮ್ಮ ಸಂಸ್ಕೃತಿಯ ಮುಂದುವರಿಕೆಯೇ.
0: ಹೌದು ಖರೆ, ನಾವ್ ಇಬ್ರ ಇಷ್ಟು ಕೂತ್ ಮಾತಾಡಿದ್ರಿಂದ್ರೆ ಏನ್ರಿ ಪರಿಸರ ಬದಲಾಗ್ತದೇನು?
1: ಹೌದ್ರಿ, ನಾವು ಇಬ್ರಿಂದ ಮಾತ್ರವಲ್ಲ, ಆದ್ರ ಇಬ್ರಿಂದ ಪ್ರಾರಂಭ ಮಾತ್ರ ಮಾಡಬಹುದು ನೋಡ್ರಿ.
0: ಅದ್ ಹೆಂಗ್ರಿ? ಇಬ್ಬರಿಂದ ಏನ್ ಸಾಧ್ಯ ಆಗ್ತದ ಅಂತ ಇನ್ನ ಇಷ್ಟು ದೊಡ್ಡ ಪರಿಸರ ಉಳಿಸೋದು ನಮ್ ಇಬ್ರಿಂದ ಹೆಂಗ ಆಗ್ತದ?
1: ಒಂದು ಕುಟುಂಬ ಮಣ್ಣಿನ ಗಣಪತಿ ಬಳಸಬೇಕು, ಇನ್ನೊಂದು ಕುಟುಂಬ ಪ್ಲಾಸ್ಟಿಕ್ ಕಡಿಮೆ ಮಾಡಿದ್ರ, ಮತ್ತೊಂದು ಕುಟುಂಬ ಧ್ವನಿ ಪ್ರದೂಷಣೆ ಕಡಿಮೆ ಮಾಡಿದ್ರ, ಹೀಗೆ ನೂರಾರು ಕುಟುಂಬಗಳು ಸೇರಿದಾಗ ದೊಡ್ಡ ಬದಲಾವಣೆ ಆಗ್ತದಲ್ರಿ.
0: ಸಮಾಜ ಬದಲಾವಣೆಗೆ ಯಾವಾಗಲೂ ದೊಡ್ಡ ಹೆಜ್ಜಿನ ಬೇಕಿಲ್ಲ ಅಂತೀರಿ ಅಂದ್ರ ನೀವು?
1: ಹಾ ಹೌದು, ಸಣ್ಣ ಸಣ್ಣ ಜವಾಬ್ದಾರಿಯುತ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರ್ತಾವ್ರಿ.
0: ಈಗಂತೂ ಭಾಗ್ಯಶ್ರೀ ಒಂದ್ ವಿಷಯ ಕೇಳ್ತೀನಿ ನೋಡ್ರಿ, ನಾವು ಗಣಪತಿಗೆ ಮುಂದಿನ ವರ್ಷ ಬೇಗ ಬಾ ಅದ ಹೇಳ್ತೀವಲ್ಲ, ಗಣಪತಿ ಬಪ್ಪ ಮೋರ್ಯ ಪುಡ್ಚ ವರ್ಷಿ ಲೌಕರ್ಯ ಅಂತೆಲ್ಲ ಹೇಳ್ತೀವಿ, ಮತ್ ಈಗೇನ್ ಹೇಳೋಣ ಅಂತ ಗಣಪತಿಗೆ.
1: ಹೌದ್ ಹೌದು,
0: ಮುಂದಿನ ವರ್ಷ ಗಣಪತಿ ಬಂದಾಗ ನಮ್ಮ ನದಿ ಕೆರೆ ಮರ ಗಾಳಿ ಇವೆಲ್ಲ ಆರೋಗ್ಯವಾಗಿರ್ಬೇಕು ಹೌದಲ್ರಿ? ಮತ್ತೆ
1: ಖಂಡಿತ ರೀ, ಖಂಡಿತವಾಗಿ.
0: ಮತ್ ಹಂಗಾದ್ರ ಗಣಪತಿಯನ್ನು ಮುಂದಿನ ವರ್ಷ ನಾವು ಸ್ವಾಗತ ಮಾಡ್ಲಿಕ್ಕೆ ಈ ವರ್ಷದಿಂದ ಪ್ರಕೃತಿಯನ್ನು ಕಾಪಾಡ್ಬೇಕು ಹೌದಿಲ್ಲೋ?
1: ಅದೇ ನಿಜವಾದ ಭಕ್ತಿ.
0: ಖರೇರಿಪ್ಪ, ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ ಈಗ ನನಗ ನಮ್ಮ ಮನೆಯೊಳಗೆ ಈಗ ನಾವ್ ಅಂದ್ರೆ ಹೆಂಗೆಂಗ್ ಮಾಡ್ಬೇಕಂತೆಲ್ಲ ತಿಳ್ಕೊಂಡಂಗಾತು. ಮತ್ತಿನ್ನ ಈ ಗಣೇಶೋತ್ಸವದಾಗ ಇನ್ನೂ ಏನೇನ್ ಮಾಡಬಹುದು ಅಂತ? ನಾವು
1: ಮಣ್ಣಿನ ಗಣಪತಿ ಆಚರಿಸೋಣ,
0: ನೈಸರ್ಗಿಕ ಬಣ್ಣಗಳಿಗೆ ಆದ್ಯತೆ ನೀಡೋಣ,
1: ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ,
0: ಪರಿಸರ ಸ್ನೇಹಿ ಅಲಂಕಾರ ಮಾಡೋಣ,
1: ಅತಿಯಾದ ಧ್ವನಿ ಪ್ರದೂಷಣ ತಪ್ಪಿಸೋಣ,
0: ಅನ್ನ ಮತ್ತು ಪ್ರಸಾದವನ್ನು ವ್ಯರ್ಥ ಮಾಡದೇ ಇರೋಣ,
1: ವಿಸರ್ಜನೆಯನ್ನು ಜವಾಬ್ದಾರಿಯುತವಾಗಿ ಮಾಡೋಣ,
0: ಮತ್ತು ನಮ್ಮ ಮಕ್ಕಳಿಗೂ ಈ ಜವಾಬ್ದಾರಿಯನ್ನು ಕಲಿಸೋಣ.
1: ಏಕೆಂದರೆ ಗಣಪತಿ ಹಬ್ಬ ಒಂದು ದಿನದ ಆಚರಣೆಯಲ್ಲ,
0: ಅದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ,
1: ನಮ್ಮ ಭಕ್ತಿಯ
0: ಪ್ರಕೃತಿಯ ಮೇಲಿನ ನಮ್ಮ ಜವಾಬ್ದಾರಿಯ ನೆನಪು.
1: ಗಣಪತಿಗೆ ನಾವು ಹೂ ಅರ್ಪಿಸುತ್ತೇವೆ,
0: ಮೋದಕ ಅರ್ಪಿಸುತ್ತೇವೆ,
1: ಆದರೆ ಈ ಬಾರಿ
0: ಪ್ರಕೃತಿಯನ್ನು ಕಾಪಾಡುವ ಸಂಕಲ್ಪವನ್ನು ಅರ್ಪಿಸೋಣ. ನಮ್ಮ ಭಕ್ತಿ ಪ್ರಕೃತಿಗೆ ಹಾನಿಯಾಗದಿರಲಿ,
1: ನಮ್ಮ ಸಂಭ್ರಮ ಪರಿಸರಕ್ಕೆ ಹೊರೆಯಾಗದಿರಲಿ,
0: ನಮ್ಮ ಆಚರಣೆ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ.
2: ಗಣಪತಿ ಬಪ್ಪ ಮೋರ್ಯ, ಪರಿಸರ ಸ್ನೇಹಿ ಗಣಪತಿ ಮೋರ್ಯ.
1: ಈ ಗಣೇಶೋತ್ಸವದಲ್ಲಿ
0: ಗಣಪತಿ ನಮ್ಮ ಮನೆಗೆ ಬರಲಿ,
1: ಅವನೊಂದಿಗೆ
2: ಪರಿಸರ ಪ್ರಜ್ಞೆಯೂ ನಮ್ಮ ಮನಸ್ಸಿಗೆ ಬರಲಿ.
1: ಧನ್ಯವಾದ ಮೋರ್ಯ.
0: ಧನ್ಯವಾದಗಳು.
3: ಸ್ನೇಹಿತರೆ, ಅತ್ಯಂತ ಸಡಗರ ಸಂಭ್ರಮದಿಂದ ನಾವು ಗಣಪತಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ನಮ್ಮ ಸಂಭ್ರಮದಿಂದ ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಮಣ್ಣಿನ ಗಣೇಶನನ್ನ ಪೂಜಿಸೋಣ, ನೈಸರ್ಗಿಕ ಬಣ್ಣಗಳನ್ನ ಬಳಸೋಣ, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಣ, ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೊಡ್ಡ ಪರಿಸರ ಕಾಳಜಿಯನ್ನ ತೋರಿಸೋಣ. ನಮಗೆ ಹಬ್ಬದ ಸಂಭ್ರಮ ಎಷ್ಟು ಮುಖ್ಯವೋ ಮುಂದಿನ ಪೀಳಿಗೆಗೆ ನಾವು ಸ್ವಚ್ಛವಾದಂತಹ ಪರಿಸರವನ್ನು ಕೊಟ್ಟು ಹೋಗುವುದು ಕೂಡ ಅಷ್ಟೇ ಮುಖ್ಯ. ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆಯ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀಮತಿ ಶೀತಲ್ ರಾಜಪುರೋಹಿತ್ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿ ವಿಪ್ರ ಮಹಿಳಾ ಮಂಡಳ ಬೆಳಗಾವಿ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಗಣೇಶ ಹಬ್ಬ ಭಕ್ತಿ ಸಂಭ್ರಮ

ಜೊತೆಗೆ ಪರಿಸರದ ಕಾಳಜಿ ಕೂಡ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಾಹಪುರ ಬೆಳಗಾವಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಯೋಗ್ಯ ಸುಧಾಕರ್ ಶೆಟ್ಟಿಯವರು ಗಣೇಶೋತ್ಸವದ ಮಹತ್ವದ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಈ ಸುಂದರ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲಾ ಶ್ರೋತೃ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಯೋಗ್ಯ ಸುಧಾಕರ್ ಶೆಟ್ಟಿ, ಕೇಲಿ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಿಮ್ಮೊಂದಿಗೆ ಮಾತನಾಡಲು ನನಗೆ ದೊರೆತಿರುವ ವಿಷಯ ಗಣೇಶೋತ್ಸವದ ಮಹತ್ವ. ಗಣೇಶ ಎಂದರೆ ಕೇವಲ ಒಂದು ದೇವರ ರೂಪವಲ್ಲ. ಗಣೇಶ ಎಂದರೆ ಶುಭಾರಂಭ, ಜ್ಞಾನ, ಬುದ್ಧಿವಂತಿಕೆ, ವಿಘ್ನ ನಿವಾರಣೆ ಮತ್ತು ಎಲ್ಲರನ್ನೂ ಒಂದಾಗಿಸುವ ಶಕ್ತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವಾಗ ಮೊದಲು ನೆನಪಾಗುವ ದೇವರು ಗಣಪತಿ. ಆದ್ದರಿಂದಲೇ ಹೇಳುತ್ತಾರೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಅಂದರೆ ವಕ್ರವಾದ ಸೊಂಡಿಲನ್ನು ಹೊಂದಿರುವ, ಬೃಹತ್ ದೇಹವುಳ್ಳ, ಕೋಟ್ಯಾಂತರ ಸೂರ್ಯರಂತೆ ಪ್ರಕಾಶಮಾನನಾದ ಗಣಪತಿಯೇ ನನ್ನ ಎಲ್ಲ ಶುಭ ಕಾರ್ಯಗಳನ್ನು ಸದಾ ಯಾವುದೇ ವಿಘ್ನವಿಲ್ಲದೆ ನೆರವೇರಿಸು. ಈ ಶ್ಲೋಕದಲ್ಲಿ ಒಂದು ಸುಂದರವಾದ ಜೀವನದ ಸಂದೇಶವೂ ಅಡಗಿದೆ. ನಮ್ಮ ಜೀವನದಲ್ಲಿ ವಿಘ್ನಗಳು ಬರುವುದು ಸಹಜ, ಆದರೆ ಅವುಗಳಿಂದ ಹೆದರಿ ನಿಲ್ಲುವುದಲ್ಲ.

0: ಜ್ಞಾನ ಮತ್ತು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಮುಂದೆ ಸಾಗುವುದು ಮುಖ್ಯ. ಬಹುಶಃ ಅದಕ್ಕಾಗಿಯೇ ಗಣಪತಿಯನ್ನು ವಿಘ್ನೇಶ್ವರ ಎಂದು ಕರೆಯುತ್ತಾರೆ. ಗಣೇಶೋತ್ಸವದ ಆರಂಭ ಹೇಗಾಯಿತು? ನಾವು ಇಂದು ಬಹಳ ಸಂಭ್ರಮದಿಂದ ಆಚರಿಸುವ ಗಣೇಶ ಚತುರ್ಥಿಯ ಹಿಂದೆ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆ ಇದೆ. ಪುರಾಣಗಳಲ್ಲಿ ಗಣಪತಿಯ ಜನನದ ಬಗ್ಗೆ ಹಲವು ಕಥೆಗಳು ಬರುತ್ತವೆ. ಅವುಗಳಲ್ಲಿ ಪ್ರಸಿದ್ಧವಾದ ಕಥೆಯೆಂದರೆ, ಪಾರ್ವತೀದೇವಿಯು ತಮ್ಮ ದೇಹದ ಅರಶಿನದಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿ ಅವನಿಗೆ ಜೀವ ನೀಡಿ ತಮ್ಮ ದ್ವಾರವನ್ನು ಕಾಯುವಂತೆ ಆದೇಶಿಸುತ್ತಾರೆ. ಆ ಬಾಲಕನೇ ಗಣೇಶ. ತಾಯಿ ಗೌರಿಯ ಆದೇಶವನ್ನು ಪಾಲಿಸುತ್ತಿದ್ದ ಗಣೇಶನು ತನ್ನ ತಂದೆಯಾದ ಪರಶಿವನಿಗೂ ಒಳಗೆ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ಇದರಿಂದ ಕೋಪಗೊಂಡ ನೀಲಕಂಠನು ಗಣೇಶನ ತಲೆಯನ್ನು ಕಡಿದು ಬಿಡುತ್ತಾನೆ. ನಂತರ ಪಾರ್ವತಿಯ ಕೋಪವನ್ನು ಶಮನಗೊಳಿಸಲು ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಪುನರ್ಜೀವ ನೀಡುತ್ತಾನೆ ಮತ್ತು ಅಂದಿನಿಂದ ಗಣಪನೇ ಪ್ರಥಮ ಪೂಜೆಗೆ ಅರ್ಹನೆಂದು ಆಶೀರ್ವದಿಸುತ್ತಾನೆ. ಗಣಪನೇ ಮೊದಲು ಜಗದೊಳು ಎಲ್ಲ ಕಾರ್ಯಗಳ ಆರಂಭ ಅವನಿಂದಲೇ. ಮೊದಲ ಪೂಜೆ ಅವನಿಗಾದ ಮೇಲೆಯೇ ಇನ್ನುಳಿದ ಪೂಜೆಗಳೆಲ್ಲ. ಆದರೆ ಗಣೇಶನ ಮಹತ್ವ ಕೇವಲ ಈ ಪೌರಾಣಿಕ ಕಥೆಗಳಿಗೆ ಮಾತ್ರ ಸೀಮಿತವಲ್ಲ. ಗಣಪತಿಯ ರೂಪವೇ ನಮಗೆ ಅನೇಕ ಸಂದೇಶವನ್ನು ಕಲಿಸುತ್ತವೆ. ದೊಡ್ಡ ತಲೆ ಅಂದರೆ ಹೆಚ್ಚಾಗಿ ಯೋಚಿಸು, ದೊಡ್ಡ ಕಿವಿಗಳು ಹೆಚ್ಚು ಕೇಳು, ಚಿಕ್ಕ ಬಾಯಿ ಕಡಿಮೆ ಮಾತನಾಡು, ಸಣ್ಣ ಕಣ್ಣುಗಳು ಏಕಾಗ್ರತೆಯಿಂದ ನೋಡು, ದೊಡ್ಡ ಹೊಟ್ಟೆ ಜೀವನದ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಜೀರ್ಣಿಸಿಕೊಳ್ಳಲು ಕಲಿ. ಹೀಗಾಗಿ ಗಣಪತಿಯ ಆರಾಧನೆ ಒಂದು ಕೇವಲ ದೇವರ ಆರಾಧನೆಯಲ್ಲ, ಉತ್ತಮ ಜೀವನ ಮೌಲ್ಯಗಳ ಆರಾಧನೆಯೂ ಹೌದು. ಹಿಂದಿನ ಕಾಲದಲ್ಲಿ ಗಣೇಶ ಚತುರ್ಥಿಯನ್ನು ಮುಖ್ಯವಾಗಿ ಕುಟುಂಬಗಳು ತಮ್ಮ ಮನೆಗಳಲ್ಲಿ ಆಚರಿಸುತ್ತಿದ್ದವು. ಮನೆಯಲ್ಲೊಂದು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಮೋದಕ, ಕಡಬು ಮುಂತಾದ ನೈವೇದ್ಯಗಳನ್ನು ಅರ್ಪಿಸಿ ಕೆಲವು ದಿನಗಳ ನಂತರ ವಿಸರ್ಜನೆ ಮಾಡುವುದು ನಮ್ಮ ಸಂಪ್ರದಾಯ. ಆದರೆ ಕಾಲಕ್ರಮೇಣ ಗಣೇಶೋತ್ಸವವು ಮನೆಯ ಹಬ್ಬದಿಂದ ಸಾರ್ವಜನಿಕ ಹಬ್ಬವಾಗಿ ರೂಪುಗೊಂಡಿತು. ಇಲ್ಲಿ ನಾವು ಭಾರತದ ಇತಿಹಾಸದ ಒಂದು ಮಹತ್ವದ ಅಧ್ಯಯನವನ್ನು ನೆನಪಿಸಿಕೊಳ್ಳಬೇಕು. 19ನೇ ಶತಮಾನದ ಅಂತ್ಯದ ವೇಳೆಗೆ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಸಮಯದಲ್ಲಿ ಭಾರತೀಯರು ಒಟ್ಟಾಗಿ ಸೇರಿ ಸಭೆ ನಡೆಸುವುದು, ಸಾರ್ವಜನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸಂಘಟಿಸುವುದು ಸುಲಭವಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವ ಪರಂಪರೆಗೆ ಹೊಸ ರೂಪ ನೀಡಿದರು. ಸುಮಾರು 1893ರ ವೇಳೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಜನರು ಒಂದೆಡೆ ಸೇರಿಸುವ ಸಾಮಾಜಿಕ ವೇದಿಕೆಯಾಗಿ ಪ್ರೋತ್ಸಾಹಿಸಲಾಯಿತು. ಇದು ಕೇವಲ ಪೂಜೆ ಮತ್ತು ಆಚರಣೆಯ ಹಬ್ಬವಾಗಿರಲಿಲ್ಲ, ಗಣೇಶೋತ್ಸವದ ಮೂಲಕ ಜನರು ಒಂದೆಡೆ ಸೇರಿದರು. ಅಲ್ಲಿ ದೇಶಭಕ್ತಿ, ಸ್ವರಾಜ್ಯ, ಸಾಮಾಜಿಕ ಸುಧಾರಣೆ ಮತ್ತು ರಾಷ್ಟ್ರೀಯ ಏಕತೆಯ ಕುರಿತು ಚರ್ಚೆಗಳು ನಡೆಯತೊಡಗಿದವು. ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದರೆ ಭಾರತೀಯರು ಮೊದಲು ಒಗ್ಗಟ್ಟಾಗಬೇಕು ಎಂಬ ಸಂದೇಶವನ್ನು ಈ ಸಾರ್ವಜನಿಕ ಗಣೇಶೋತ್ಸವಗಳು ಬಲಪಡಿಸಿದವು. ಅಂದರೆ ಒಂದು ಚಿಕ್ಕ ಮಣ್ಣಿನ ಗಣಪತಿಯ ಮೂರ್ತಿ ಸಾವಿರಾರು ಜನರನ್ನು ಒಂದೇ ವೇದಿಕೆಯಲ್ಲಿ ನಿಲ್ಲಿಸುವ ಶಕ್ತಿಯಾಗಿ ಮಾರ್ಪಟ್ಟಿತು. ಇದೇ ಗಣೇಶೋತ್ಸವದ ಅತ್ಯಂತ ಸುಂದರವಾದ ಇತಿಹಾಸಗಳಲ್ಲಿ ಒಂದು. ಗಣೇಶೋತ್ಸವ ಒಂದು ಧರ್ಮದ ಹಬ್ಬವೇ? ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕು. ಗಣೇಶೋತ್ಸವವನ್ನು ನಾವು ಒಂದು ಧಾರ್ಮಿಕ ಹಬ್ಬವಾಗಿ ಆಚರಿಸುತ್ತೇವೆ, ಆದರೆ ಅದರ ಸಾಮಾಜಿಕ ಸ್ವರೂಪವನ್ನು ನೋಡಿದರೆ ಇದು ಜನರನ್ನು ಒಟ್ಟಿಗೆ ಸೇರಿಸುವ ಹಬ್ಬವೂ ಹೌದು. ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಒಮ್ಮೆ ಒಂದು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆಯನ್ನು ಕೇಳಿದ್ನಂತೆ, ಅಪ್ಪ ಗಣಪತಿ ಯಾರ ಮನೆ ದೇವ್ರು? ತಂದೆ ಹೇಳ್ದ, ನಮ್ಮನೆ ದೇವ್ರು. ಹುಡುಗ ಮತ್ತೆ ಕೇಳ್ದ, ಹಾಗಾದ್ರೆ ಪಕ್ಕದ ಮನೆ ಅಂಕಲ್ ಕೂಡ ಗಣಪತಿನ ಯಾಕೆ ಪೂಜೆ ಮಾಡ್ತಾರೆ? ತಂದೆ ನಗುತ್ತಾ ಹೇಳ್ದ, ಗಣಪತಿ ನಮ್ಮ ಮನೆ ದೇವ್ರು, ಅವ್ರ ಮನೆ ದೇವ್ರು, ಅಷ್ಟೇ ಅಲ್ಲ ಎಲ್ಲರ ದೇವ್ರು. ಅದನ್ನ ಕೇಳಿದ ಹುಡುಗ ಸ್ವಲ್ಪ ಯೋಚಿಸಿ ಹೇಳ್ದ, ಹಾಗಾದ್ರೆ ಗಣಪತಿ ನಮ್ಮ ಮನೆ, ನಿಮ್ಮ ಮನೆ ಅಂತ ಬೇರೆ ಬೇರೆ ಇಲ್ಲ ಅಲ್ವಾ? ಎಲ್ಲರ ಮನೆಗೂ ಒಂದೇ ಅಲ್ವಾ? ಬಹುಶಃ ಇದೇ ಪ್ರಶ್ನೆಯಲ್ಲಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅತ್ಯಂತ ಸುಂದರವಾದ ಸಂದೇಶ. ಇಡೀ ಜಗತ್ತನ್ನೇ ಒಂದು ಕುಟುಂಬದಂತೆ ನೋಡುವ ಭಾವನೆ, ಇದೇ ನಮ್ಮ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಪರಿಕಲ್ಪನೆ ವಸುದೈವ ಕುಟುಂಬಕಂ. ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ. ನಮ್ಮ ದೇಶದ ವೈವಿಧ್ಯತೆಯಲ್ಲಿರುವ ಏಕತೆಯನ್ನು ಗಣೇಶೋತ್ಸವದ ಸಂಭ್ರಮದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಎಂದರೆ ದೊಡ್ಡ ಸಾರ್ವಜನಿಕ ಮಂಟಪಗಳು, ಅದ್ಧೂರಿ ಅಲಂಕಾರಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ, ಕಡುಬು, ಮೋದಕ, ಪೂಜೆ, ಭಜನೆಗಳು ಮತ್ತು ವಿಸರ್ಜನೆಯ ಸಂಭ್ರಮ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಗಣೇಶೋತ್ಸವ ಬಹಳ ವೈಭವದಿಂದ ನಡೆಯುತ್ತಿದೆ. ತಮಿಳುನಾಡಿನಲ್ಲಿ ವಿನಾಯಕ ಚತುರ್ಥಿ, ಕೇರಳದಲ್ಲಿ ಗಣಪತಿ ಪೂಜೆ, ಪಶ್ಚಿಮ ಬಂಗಾಳದಿಂದ ದೆಹಲಿಯವರೆಗೂ, ಗುಜರಾತ್ನಿಂದ ಉತ್ತರ ಪ್ರದೇಶದವರೆಗೂ ಭಾರತದ ವಿವಿಧ ಭಾಗಗಳಲ್ಲಿ ಗಣೇಶನನ್ನು ವಿಭಿನ್ನ ರೀತಿಯಲ್ಲಿ ಆರಾಧಿಸಲಾಗುತ್ತದೆ. ಭಾಷೆಗಳು ಬೇರೆ, ಆಹಾರ ಪದ್ಧತಿಗಳೂ ಬೇರೆ, ಉಡುಗೆ ತೊಡುಗೆಗಳೂ ಬೇರೆ, ಆಚರಣೆಗಳೂ ಬೇರೆ, ಆದರೆ ಗಣಪತಿಯ ಮುಂದೆ ನಿಂತಾಗ ಭಕ್ತಿ ಮಾತ್ರ ಒಂದೇ. ಇದೇ ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆಯ ಸೌಂದರ್ಯ. ಗಣೇಶೋತ್ಸವ ನಮಗೆ ಹೇಳುವುದೇ, ಗಡಿಗಳನ್ನು ನಾವು ನಿರ್ಮಿಸುತ್ತೇವೆ, ಆದರೆ ಹೃದಯಗಳಿಗೆ ಗಡಿಗಳಿಲ್ಲ. ಇಂದು ನಾವು ಗಣೇಶೋತ್ಸವವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಿದ್ದೇವೆ. ಮಂಟಪಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆಗಳು, ಸಂಗೀತ, ನೃತ್ಯ, ಮಕ್ಕಳಿಗಾಗಿ ಸ್ಪರ್ಧೆಗಳು, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣೆ ಶಿಬಿರಗಳು, ಅನ್ನದಾನ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮಗಳು, ಹೀಗೆ ನೋಡಿದರೆ ಗಣೇಶೋತ್ಸವ ಇಂದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಸಮಾಜವನ್ನು ಒಟ್ಟಿಗೆ ಸೇರಿಸುವ ಒಂದು ದೊಡ್ಡ ವೇದಿಕೆಯಾಗಿದೆ. ಒಂದು ಊರಿನಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ವಾಸಿಸುವ ಜನರು, ಬೇರೆ ಬೇರೆ ವೃತ್ತಿಯವರು, ಬೇರೆ ಬೇರೆ ವಯಸ್ಸಿನವರು ಎಲ್ಲರೂ ಗಣೇಶೋತ್ಸವದ ಸಂಭ್ರಮದಲ್ಲಿ ಒಂದಾಗಿ ಕೆಲಸ ಮಾಡುತ್ತಾರೆ. ಒಬ್ಬರು ಅಲಂಕಾರ ಮಾಡುತ್ತಾರೆ, ಇನ್ನೊಬ್ಬರು ಪ್ರಸಾದದ ವ್ಯವಸ್ಥೆ ಮಾಡುತ್ತಾರೆ, ಮತ್ತೊಬ್ಬರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಮಕ್ಕಳು ನೃತ್ಯ ಮಾಡುತ್ತಾರೆ, ಯುವಕರು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ, ಹಿರಿಯರು ಪೂಜೆ ಮಾಡುತ್ತಾರೆ. ಹೀಗೆ ಒಬ್ಬರ ಸಹಕಾರವಿಲ್ಲದೆ ಮತ್ತೊಬ್ಬರ ಆಚರಣೆ ಪೂರ್ಣವಾಗುವುದಿಲ್ಲ. ಇದೇ ಹಬ್ಬದ ನಿಜವಾದ ಸೌಂದರ್ಯ. ಆದರೆ ಇಂದು ನಮಗೆ ಒಂದು ಜವಾಬ್ದಾರಿಯೂ ಇದೆ. ಗಣೇಶೋತ್ಸವದ ಸಂಭ್ರಮ ಹೆಚ್ಚಾಗುತ್ತಿರುವಂತೆಯೇ ಅದರೊಂದಿಗೆ ನಮ್ಮ ಜವಾಬ್ದಾರಿಯೂ ಹೆಚ್ಚಾಗಬೇಕು. ನಾವು ನಮ್ಮ ಹಬ್ಬವನ್ನು ಆಚರಿಸುವಾಗ ಪ್ರಕೃತಿಯನ್ನು ಮರೆಯಬಾರದು. ಮಣ್ಣಿನ ಗಣಪತಿಯನ್ನು ಬಳಸುವುದು, ನೈಸರ್ಗಿಕ ಬಣ್ಣಗಳನ್ನು ಬಳಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರಿನ ಮಾಲಿನ್ಯವನ್ನು ತಪ್ಪಿಸುವುದು, ಇವೆಲ್ಲವೂ ನಮ್ಮ ಪರಿಸರದ ಮೇಲಿನ ಕರ್ತವ್ಯ. ಏಕೆಂದರೆ ಗಣಪತಿಯೇ ಪ್ರಕೃತಿಯ ಒಂದು ಭಾಗ. ಮಣ್ಣಿನಿಂದ ಬಂದ ಗಣಪತಿ ಮತ್ತೆ ಮಣ್ಣಿನಲ್ಲಿಯೇ ಲೀನವಾಗುತ್ತಾನೆ. ಇದು ಕೇವಲ ವಿಸರ್ಜನೆಯ ಸಂಪ್ರದಾಯವಲ್ಲ, ಇದು ಪ್ರಕೃತಿಯ ಒಂದು ದೊಡ್ಡ ಪಾಠ. ನಾವು ಪ್ರಕೃತಿಯಿಂದ ಬಂದವರು, ಕೊನೆಗೆ ಪ್ರಕೃತಿಯಲ್ಲಿಯೇ ಲೀನವಾಗುವವರು. ಹಾಗಾಗಿ ಗಣೇಶೋತ್ಸವವು ನಮಗೆ ಭಕ್ತಿಯ ಜೊತೆಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನೂ ಕಲಿಸಬೇಕು. ನಾವು ಏಕೆ ಇನ್ನೂ ಗಣೇಶೋತ್ಸವವನ್ನು ಆಚರಿಸುತ್ತೇವೆ? ಕೆಲವೊಮ್ಮೆ ನಾವು ಯೋಚಿಸಬಹುದು, ಇಷ್ಟು ವರ್ಷಗಳ ಹಿಂದೆ ಆರಂಭವಾದ ಆಚರಣೆಯನ್ನು ನಾವು ಇಂದಿಗೂ ಯಾಕೆ ಮುಂದುವರಿಸಬೇಕು? ಉತ್ತರ ತುಂಬಾ ಸರಳ. ಏಕೆಂದರೆ ಕೆಲವು ಆಚರಣೆಗಳು ಕೇವಲ ಹಳೆಯವುಗಳಲ್ಲ, ಅವು ನಮ್ಮನ್ನು ನಮ್ಮ ಬೇರುಗಳಿಗೆ ಜೋಡಿಸುತ್ತವೆ. ನಮ್ಮ ಅಜ್ಜ ಅಜ್ಜಿಯರು ಆಚರಿಸಿದ ಹಬ್ಬವನ್ನು ನಮ್ಮ ತಂದೆ ತಾಯಿಗಳು ಆಚರಿಸಿದರು, ಇಂದು ನಾವು ಆಚರಿಸುತ್ತಿದ್ದೇವೆ, ನಾಳೆ ನಮ್ಮ ಮಕ್ಕಳು ಆಚರಿಸುತ್ತಾರೆ. ಹೀಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮೌಲ್ಯಗಳು ಸಾಗುತ್ತವೆ. ನಾವು ಗಣಪತಿಯನ್ನು ಮನೆಗೆ ತರುವುದರ ಜೊತೆಗೆ ನಮ್ಮ ಬಾಲ್ಯದ ನೆನಪುಗಳನ್ನೂ ಮನೆಗೆ ತರುತ್ತೇವೆ. ಅಮ್ಮ ಮಾಡುವ ಕಡುಬಿನ ಸುವಾಸನೆ, ಮನೆಯಲ್ಲಿ ಪೂಜೆಯ ಸಂಭ್ರಮ, ಹೊಸ ಬಟ್ಟೆ, ಮಕ್ಕಳ ನಗು, ಸ್ನೇಹಿತರ ಜೊತೆಗಿನ ಸಂಭ್ರಮ, ಮೆರವಣಿಗೆಯ ಸದ್ದು, ಗಣಪತಿ ಬಪ್ಪ ಮೋರ್ಯ ಎಂಬ ಘೋಷಣೆ, ಇವೆಲ್ಲವೂ ಸೇರಿ ಗಣೇಶೋತ್ಸವವನ್ನು ಕೇವಲ ಒಂದು ದಿನದ ಹಬ್ಬವಾಗಿರದೆ ನಮ್ಮ ಜೀವನದ ಒಂದು ಭಾವನೆಯಾಗಿ ಮಾಡುತ್ತದೆ. ಗಣೇಶೋತ್ಸವ ನಮಗೆ ಮೂರು ಬಹಳ ಮುಖ್ಯವಾದ ವಿಷಯಗಳನ್ನು ನೆನಪಿಸುತ್ತದೆ. ಮೊದಲನೆಯದು ಜ್ಞಾನ. ಗಣಪತಿ ಬುದ್ಧಿಯ ದೇವರು, ಆದ್ದರಿಂದ ನಾವು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಎರಡನೆಯದು ಏಕತೆ. ಒಬ್ಬರಾಗಿ ನಾವು ಆಚರಿಸಬಹುದು, ಆದರೆ ಒಟ್ಟಾಗಿ ಆಚರಿಸಿದಾಗ ಅದರ ಸಂಭ್ರಮ ಮತ್ತು ಅರ್ಥ ಇನ್ನಷ್ಟು ದೊಡ್ಡದಾಗುತ್ತದೆ. ಮೂರನೆಯದ್ದು ಸೇವೆ. ದೇವರನ್ನು ಪೂಜಿಸುವುದರ ಜೊತೆಗೆ ದೇವರ ಸೃಷ್ಟಿಯಾದ ಮನುಷ್ಯನನ್ನು ಮತ್ತು ಪ್ರಕೃತಿಯನ್ನೂ ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗಾಗಿ ಗಣಪತಿಯನ್ನು ಪೂಜಿಸುವ ಕೈಗಳು ಸಮಾಜಕ್ಕೆ ಸಹಾಯ ಮಾಡಲಿ, ಗಣಪತಿಯ ಮುಂದೆ ಬಾಗುವ ತಲೆಗಳು ಒಳ್ಳೆಯ ವಿಚಾರಗಳ ಮುಂದೆ ಬಾಗಲಿ, ಗಣಪತಿಯ ಮಂಟಪದಲ್ಲಿ ಸೇರುವ ಜನರು ಜೀವನದಲ್ಲೂ ಒಬ್ಬರಿಗೊಬ್ಬರು ಬೆಂಬಲವಾಗಲಿ. ಕೊನೆಯದಾಗಿ, ಇಂದು ನಾವು ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ತಂತ್ರಜ್ಞಾನ ಬದಲಾಗಿದೆ, ಜೀವನ ಶೈಲಿಯೂ ಬದಲಾಗಿದೆ, ನಮ್ಮ ಸುತ್ತಲಿನ ಪ್ರಪಂಚವೇ ಬದಲಾಗಿದೆ. ಆದರೆ ಕೆಲವು ಮೌಲ್ಯಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಜ್ಞಾನ, ಏಕತೆ, ಸಹಬಾಳ್ವೆ, ಸೇವೆ ಮತ್ತು ಪ್ರಕೃತಿಯ ಮೇಲಿನ ಗೌರವ, ಇವುಗಳನ್ನೇ ಗಣೇಶೋತ್ಸವ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತದೆ. ಸುಮಾರು ಶತಮಾನಗಳ ಹಿಂದೆ ಒಂದು ಹಬ್ಬವು ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಯಿತು. ಇಂದು ಅದೇ ಹಬ್ಬ ನಮ್ಮನ್ನು ಮತ್ತೆ ಒಂದಾಗಿಸುತ್ತಿದೆ. ಆದರೆ ಈ ಬಾರಿ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಸಮಾಜದ ಸೌಹಾರ್ದಕ್ಕಾಗಿ. ಅಂದು ಗಣೇಶೋತ್ಸವ ಜನರನ್ನು ಬ್ರಿಟಿಷರ ವಿರುದ್ಧ ಒಗ್ಗೂಡಿಸಿತು. ಇಂದು ಗಣೇಶೋತ್ಸವ ನಮ್ಮನ್ನು ಭೇದಾಭಾವ, ಅಸಹಿಷ್ಣುತೆ, ಪರಿಸರ ಹಾನಿ ಮತ್ತು ಸಾಮಾಜಿಕ ಅಂತರಗಳ ವಿರುದ್ಧ ಒಗ್ಗೂಡಿಸಲಿ. ಅಂದು ಅವರು ಆರಂಭಿಸಿದ ಪರಂಪರೆಯನ್ನು ಇಂದು ನಾವು ಮುಂದುವರಿಸುತ್ತೇವೆ. ಮತ್ತೆ ನಾಳೆ ನಮ್ಮ ನಂತರ ಬರುವ ಪೀಳಿಗೆಗೆ ಅದನ್ನು ಇನ್ನಷ್ಟು ಸುಂದರವಾದ ರೂಪದಲ್ಲಿ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮದು. ಆದ್ದರಿಂದ ಈ ಗಣೇಶ ಚತುರ್ಥಿಯಂದು ನಾವು ಕೇವಲ ಗಣಪತಿಯನ್ನು ಮನೆಗೆ ತರದೆ ಜ್ಞಾನವನ್ನೂ ತರೋಣ, ಸೌಹಾರ್ದವನ್ನೂ ತರೋಣ, ಏಕತೆಯನ್ನು ತರೋಣ, ಸೇವೆಯ ಮನೋಭಾವವನ್ನೂ ತರೋಣ ಮತ್ತು ನಮ್ಮ ಪ್ರಕೃತಿಯನ್ನು ಕಾಪಾಡುವ ಸಂಕಲ್ಪವನ್ನೂ ಮಾಡೋಣ. ಏಕೆಂದರೆ ಗಣೇಶೋತ್ಸವದ ನಿಜವಾದ ಅರ್ಥ ಗಣಪತಿಯನ್ನು ಮೂರ್ತಿಯಲ್ಲಿ ನೋಡುವುದಲ್ಲ, ಗಣಪತಿ ಕಲಿಸುವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಗಣಪತಿಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ಚೌತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸುಂದರವಾದ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಇದುವರೆಗೂ ಕೇಳಿದ್ರಿ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶ್ರೀ ವಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಯೋಗ್ಯ ಸುಧಾಕರ್ ಶೆಟ್ಟಿ ಅವರು ಗಣೇಶೋತ್ಸವದ ಮಹತ್ವದ ಕುರಿತು ಮಾಹಿತಿ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇನು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಇವತ್ತಿನ ಈ ಕಾರ್ಯಕ್ರಮ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಸ್ನೇಹಿತರೆ, ಎಸ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಒಂದೊಳ್ಳೆ ಗೀತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಓಣಿಯಲ್ಲಿ ಆ ಸಾರ್ವಜನಿಕ ಗಣಪತಿ ಮನೆಯ ಗಣಪತಿ ಬಂದು ಸ್ಥಾಪನೆ ಆಗಿದೆ ಅಲ್ವಾ? ಸೊ ಬಹಳ ಜನರು ಇನ್ನೂ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಆ ಗ್ಯಾಪ್ ನಲ್ಲಿ ಸ್ವಾಗತದ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೇಳ್ತಾ ಇದ್ರ ವೇನು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ಸೊ ಆತ್ಮೀಯ ಸ್ನೇಹಿತರೆ, ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭವಾಯಿತು. ಇದು ನಿಮ್ಮೊಂದಿಗೆ ನಾವು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯಲ್ಲಿ ಬಂದಿರೋ ಅಥವಾ ನಿಮ್ಮ ಓಣಿಯಲ್ಲಿ ಬಂದಿರೋ ಆ ಗಣಪನ ನೋಡಿದ್ರೆ ಏನಪ್ಪ ಕಲಿಬಹುದು, ನಾನು ಕಲಿತೆ, ಎಲ್ಲರೂ ನನಗೆ ಈ ಒಂದು ಇಮೇಜ್ ಅನ್ನ ಕಳಿಸ್ತಾರೆ, ಗಣಪತಿ ಬಪ್ಪ ಮೂರ್ತಿಯಲ್ಲಿ ಇರೋ ವಿಭಿನ್ನ ರೀತಿಯ ಅರ್ಥ, ವಿಶಾಲವಾದ ತಿಳಿ. ಎಸ್ ರೀ ಸ್ನೇಹಿತರೆ, ಅಲ್ಲಿಂದ ಪ್ರಾರಂಭ ಮಾಡೋಣ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ, ನಾವು ನೋಡೋ ನಮ್ಮ ಪ್ರೀತಿಯ ಗಣಪನ ಆ ಆಕಾರದಲ್ಲಿರೋ ಅರ್ಥ, ಹಾಡನ್ನ ಕೇಳಿ ಮಜಾ ಮಾಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513-51-9666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರ, ನಿಮ್ಮೊಂದಿಗೆ ನಾವು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡುವೆ, ನಮ್ಮ ಗಣಪನ ಮೂರ್ತಿಯನ್ನ ನೋಡಿದ್ರೆ ಆ ಮೊದಲನೇ ವಿಚಾರ ನಮಗೆ ಬರುದು, ವಿಚಾರ ಎಲ್ಲಿ ಆಗುತ್ತೆ? ತಲೆಯಲ್ಲಿ. ಸೊ ತಲೆ ನಮ್ಮ ಗಣಪಂದು ಬಹಳ ವಿಶಾಲವಾದದ್ದು. ಸೊ ಸ್ನೇಹಿತರ, ತಿಂಕ್ ಬಿಗ್ಗು. ವಿಶಾಲವಾದ ವಿಚಾರ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ನಾವು ಪ್ರಯತ್ನ ಪಡಲೇಬೇಕು. ಇದು ನಮಗೆ ಗಣಪ ಅವರ ಆಕಾರ ಮುಖಾಂತರ ಕಲಿಸೋದು ಮೊದಲನೇ ಪಾಠ. ಸೊ ಸ್ನೇಹಿತರೆ, ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ಈಗೇನಿದೆ ಕರೆಂಟ್ ರಿಯಾಲಿಟಿನೇ ರಿಯಲ್ ಅಂತ ತಿಳ್ಕೊಂಡು ಬಿಟ್ಬಿಡ್ತೇವೆ. ನೋಡಿ ಆತ್ಮೀಯ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ತೂಕ ಜಾಸ್ತಿ ಅಥವಾ ತೂಕ ಕಮ್ಮಿ ಇದ್ದರೆ ಅದು ಅವನ ಈಗಿನ ಕರೆಂಟ್ ರಿಯಾಲಿಟಿ ಅಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಸೊ ವಿಚಾರ ದೊಡ್ಡದು ಮಾಡಿ, ತೂಕ ಎಬ್ಬಿಸ್ಬೇಕಂದ್ರೆ ಅದಕ್ಕೆ ತಕ್ಕಂಥ ಸ್ಟೆಪ್ಸು, ತೂಕ ಕಮ್ಮಿ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಥ ಸ್ಟೆಪ್ಸು ನೀವು ತಗೊಂಡ್ರೆ 100% ಬದಲಾವಣೆ ಆಗೇ ಆಗುತ್ತೆ. ಸೊ ಗಣಪನ ಮೂರ್ತಿ ನೋಡಿದಾಗ ವಿಶಾಲವಾದ ತಲೆ ನೋಡಿದ್ರೆ ತಿಂಕ್ ಬಿಗ್. ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾವು ಗಣಪನ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ಗಣಪನ ಮೂರ್ತಿಯನ್ನ ನೋಡಿದಾಗ ನನಗೆ ಬಂದಿರೋ ಈ ವಾಟ್ಸ್ಆಪ್ ನಲ್ಲಿ ಫಾರ್ವರ್ಡ್ ಬಂದಿರ್ತಾವ್ರಿ, ಅದರಾಗಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಒಂದಲ್ಲೇ ಪಾಯಿಂಟ್ ಥಿಂಕ್ ಬಿಗ್, ಏಕೆಂದ್ರೆ ವಿಶಾಲವಾದ ನಮ್ಮ ಗಣಪನ ತಿಳಿಯಿದೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಯಾವತ್ತಾದ್ರೂ ನೋಡಿ, ಈಗ ನಾನು ಈ ಕೆಲಸ ಮಾಡೋ ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಪ್ರೀತಿ ಕೊಡ್ತಾರಂತಿರುವುದಿಲ್ಲ. 100 ಜನ ಪ್ರೀತಿ ಕೊಡ್ತಾರಂದ್ರೆ ಆ 100 ಜನರಲ್ಲಿ ಯಾರಾದ್ರೂ ಒಂದು 2-4 ಜನ ಏನಾದ್ರೂ ಬೈದ್ರೆ ನಮ್ಮ ಗಮನ ಆ ಬೈಯೋರ್ ಕಡೆ ಮಾತ್ರ ಹೋಗುತ್ತೆ. ಬಾಕಿ ಅವ್ರು ಇಷ್ಟು ಸಮಯ ಕೊಟ್ಟು ಪ್ರೀತಿ ಕೊಡ್ತಾರ, ಅವ್ರ ಮೇಲೆ ನಾವು ಯಾಕೆ ಗಮನ ಕೊಡಕ್ ಆಗಂಗಿಲ್ಲ. ಇದೇ ನೋಡಿ ನಮ್ಮ ಮನಸ್ಸಿನ ಪ್ರಾಬ್ಲಮ್. ಅಲ್ಲೇ ಥಿಂಕ್ ಬಿಗ್. ನಮ್ಮ ಗಣಪನ ಮೂರ್ತಿಯನ್ನ ನೋಡಿದಾಗ ನಮ್ಮ ಆ ಒಂದು ವಿಶಾಲವಾದ ತಲೆ ನೋಡಿದಾಗ ಬರೋ ವಿಚಾರ, ತಮ್ಮ ಜೀವನದಲ್ಲಿ ಯಾವತ್ತೂ ಫೋಕಸ್ ಮಾಡಿ ಆ ಸಮಸ್ಯೆಗಳ ಆ ಒಂದು ಪರಿಹಾರದ ಮೇಲೆ, ಫೋಕಸ್ ಆನ್ ಸೊಲ್ಯೂಷನ್ ನಾಟ್ ಆನ್ ಪ್ರಾಬ್ಲಮ್. ಇದೇ ನಮಗೆ ಕಲಿಸಿ ಕೊಡುತ್ತೆ ಉತ್ತಮವಾದ ಪಾಠ. ಗೊತ್ತಾಯ್ತಲ್ಲ, ಹಾಡನ್ನ ಕೇಳಿ ಮಜಾ ಮಾಡಿ. ಇದು ಬಳಕಾವ್ಯ ಮಟ್ಟವಲ್ಲ ರೇಡಿಯೋ ಕೇಂದ್ರ ವೇಗದಲ್ಲಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಭಾಯ್, ಇದು ನಿಮ್ಮೊಂದಿಗೆ ನಾವು ಗಣಪ ಸ್ಪೆಷಲ್ ಕಾರ್ಯಕ್ರಮ.

ಸೂಪರ್ಹಿಟ್ಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಣಪತಿ ಬಪ್ಪ ಸ್ಪೆಷಲ್ ಗಾರಿಗೆ ನಮ್ಮ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸೊ ಸ್ನೇಹಿತರೆ, ಗಣಪತಿ ಬಪ್ಪ ಅವರ ಮೂರ್ತಿಯನ್ನ ನೋಡಿದಾಗ ಮೊದಲನೇದಾಗಿ ವಿಶಾಲವಾದ ತಲೆ, ಸೊ ಅಲ್ಲೇ ಥಿಂಕ್ ಬಿಗ್ ಬಗ್ಗೆ ನಾನು ಮಾತನಾಡ್ತಿದ್ದೆ. ಸೊ ಬನ್ನಿ ಆತ್ಮೀಯರೇ, ಲೈಫಲ್ಲಿ ನಾವು ಏನಾದರೂ ಮಾಡಬೇಕು ಅಂದರೆ, ನಾವು ಬೆಳಿಬೇಕು ಅಂದರೆ ರಿಸ್ಕ್ ತಗೋಬೇಕು. ನೀವು ಚಾ ಜೊತೆ ರಸ್ಕ್ ತಗೋತೀರಾ, ಹಾಗೆ ಜೀವನದಲ್ಲಿ ರಿಸ್ಕ್ ತಗೊಳ್ಳಿ. ಚಾ ಜೊತೆ ರಸ್ಕ್ ಅನ್ನ ಸೇವಿಸಿದ್ರೆ ಟೇಸ್ಟ್ ಬರ್ತದ, ಜೀವನದಲ್ಲಿ ರಿಸ್ಕ್ ತಗೊಂಡ್ರೆ ಬೆಳವಣಿಗೆ ಆಗ್ತದ. ಏ ಎಷ್ಟು ಚಂದ ಕವನರ ಟೈಪ್ ಹೇಳ್ಬಿಟ್ನಿ ಅಪ್ಪ. ಇದಕ್ಕೆ ಕಾರಣ ನನ್ನ ಪ್ರೀತಿಯ ಬಪ್ಪ. ಹಾಡನ್ನ ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೆಎಲ್ಇ ಕನಸು ನನಸದ ವೇಣು ಧ್ವನಿ
3: ಗೀತೆಯನ್ನ ಕೇಳಿದ್ರ ಎಂಜಾಯ್ ಮಾಡಿದ್ರ ಗರಮ್ಮ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರ್ತಿ, ಗಣೇಶನ ಮೂರ್ತಿ, ಎಷ್ಟು ಸುಂದರವಾದ ಮೂರ್ತಿ. ವಾಟ್ಸ್ಆ್ಯಪ್ನಲ್ಲಿ ನನಗೆ ಒಂದು ಫಾರ್ವರ್ಡ್ ಬಂತು, ಆ ಮೂರ್ತಿಯ ಒಂದೊಂದು ಅಂಗಗಳ ಒಂದೊಂದು ವಿಚಾರ. ಅದರಲ್ಲಿ ಮೊದಲನೇದು ಥಿಂಕ್ ಬಿಗ್, ವಿಶಾಲವಾದ ತಲೆ. ಸೊ ಸ್ನೇಹಿತರೆ, ಜೀವನದಲ್ಲಿ ಗುರಿ ಇಲ್ಲದೇ ತಿರುಗಾಡ್ತಾ ಇದ್ದೇವೆ, ಗುರುನೂ ಇಲ್ಲ ಗುರುವಿನೂ ಇಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಗುರು ಹುಡುಕ್ಯಾಡ್ರಿ, ಗುರು ಫಿಕ್ಸ್, ಗುರಿ ಫಿಕ್ಸ್ ಮಾಡ್ರಿ. ಸೊ ಗುರು ಆ್ಯಂಡ್ ಗುರಿ ಇಬ್ಬರು ನಿಮ್ಮ ಜೀವನದಲ್ಲಿ ಬಂದರೆ 100% ಯಶಸ್ಸು ನಿಮ್ಮದೇ. ಗಣಪನೂ ಒಂದು ಗುರು ಆಗುತ್ತಾರೆ. ತಮ್ಮ ಜೀವನದಲ್ಲಿ ತಮಗೆ ಅಕ್ಷರ ಕಲಿಸಿರೋ ಆ ಗುರುಗಳು, ತಮ್ಮ ಸಂದರ್ಭ ಅಂದರೆ ಜೀವನದಲ್ಲಿ ನೀವು ಅನುಭವಿಸಿರೋ ಆ ಕಷ್ಟ, ಎಸ್ ಅವರೂ ಕೂಡ ತಕ್ಕ ಪಾಠ ಕಲಿಸಿರೋ ಗುರು ರೀ ಸ್ನೇಹಿತರೆ. ಸೊ ಒಂದೊಳ್ಳೆ ಗುರುವನ್ನು ಇಟ್ಕೊಳ್ಳೋ ಆ್ಯಂಡ್ ಗುರಿಯನ್ನು ಇಟ್ಕೊಳ್ಳೋ ಅಂತಹ ಒಂದು ವಿಚಾರ ಮಾಡಿ. ಅದಕ್ಕೆ ಹೇಳ್ತೇನೆ ಥಿಂಕ್ ಬಿಗ್. ಇದಕ್ಕೆ ಕಾರಣ ನಮ್ಮ ಪ್ರೀತಿಯ ಗಣಪ. ನಿಮ್ಮ ಮನೆಯಲ್ಲಿ ಆ್ಯಂಡ್ ನಿಮ್ಮ ಓಣಿಯಲ್ಲಿ ಬಂದಿರೋ ಗಣಪ, ಅವರನ್ನು ನೋಡಿದ ತಕ್ಷಣ ಕಲಿಯೋ ಮೊದಲನೇ ಪಾಠ ತಲೆ ವಿಶಾಲ, ವಿಚಾರ ಅಷ್ಟೇ ದೊಡ್ಡದು. ಸೊ ಅದನ್ನು ಕೇಳಿ ಮಜಾ ಮಾಡಿ.

ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಣಪ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಪತಿ ಬಪ್ಪ ಅವರ ಮೂರ್ತಿಯನ್ನು ನೋಡಿದಾಗ ಮೊದಲನೇದಾಗಿ ಕಾಣಿಸುವುದು ದೊಡ್ಡ ವಿಶಾಲವಾದ ತಲೆ. ಸೊ ಅಲ್ಲಿಂದ ವಿಚಾರ ಬಂತು, ಉತ್ತಮ ವಿಶಾಲವಾದ ದೊಡ್ಡ ವಿಚಾರ ಮಾಡಬೇಕು. ಸೊ ಸ್ನೇಹಿತರೆ ಬನ್ನಿ, ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತೇವೆ, ಈಗಿನ ಈ ಕ್ಷಣಿಕ ಅಥವಾ ಸಮೀಪ ಇರೋ ಲಾಭವನ್ನು ನೋಡ್ತೇವೆ, ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತೇವೆ. ಹಂಗೆ ಮಾಡಬಾರ್ದು ಆತ್ಮೀಯ ಸ್ನೇಹಿತರೆ. ನೀವು ಮಾಡಿರುವ ಆ ಧ್ಯಾನ, ನೀವು ಮಾಡಿರುವ ಆ ಪ್ರಾಣಾಯಾಮ, ನೀವು ಮಾಡಿರುವ ಆ ವ್ಯಾಯಾಮ, ಇವೆಲ್ಲ ಲಾಂಗ್ ಟರ್ಮ್ ಬೆನಿಫಿಟ್. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ದೂರದೃಷ್ಟಿಯ ಲಾಭವನ್ನು ನೋಡಿ ಕೆಲಸ ಮಾಡಿ. ಕೆಲವರು ಅಂತಾರೆ, ಮಂಜುನಾಥ ನಾನು ಜಿಮ್ ಹೋದೆ, ಏನ್ ಕೆಲಸ ಅಪ್ಪ, ಇಷ್ಟು ಮಸಲ್ಸ್ ಬಿಲ್ಡ್ ಮಾಡಿದೆ, ಏನ್ ಕೆಲಸ ಅಪ್ಪ, ಇಷ್ಟು ಧ್ಯಾನ ಮಾಡಿದೆ, ಏನ್ ಕೆಲಸ ಅಪ್ಪ. ನಿಮಗೆ ವಯಸ್ಸಾದಾಂಗ ಗೊತ್ತಾಗುತ್ತೆ, ನೀವು ಯೌವನದಲ್ಲಿ ಅಥವಾ ಯಂಗ್ ಏಜ್ ನಲ್ಲಿ ಮಾಡಿರೋ ವ್ಯಾಯಾಮದ ಫಲ. ಸೊ ದೂರದೃಷ್ಟಿಯ ಫಲವನ್ನ ನೋಡಿ ಈಗ ಕೆಲಸ ಮಾಡಿ. ಹೆಂಗಿದೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಗಣಪ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾನು ಮಾತನಾಡುತ್ತಿದ್ದೆ. ಮೂರ್ತಿ, ಗಣಪನ ಮೂರ್ತಿ ನೋಡಿದಾಗ ಆ ವಿಶಾಲವಾದ ತಲೆ ಅಲ್ಲಿ ಬಂತು ವಿಚಾರ, ಥಿಂಕ್ ಬಿಗ್. ಸೊ ಆತ್ಮೀಯ ಸ್ನೇಹಿತರೆ, ನಾನು ಸದಾ ಹೇಳ್ತೇನೆ, ಉತ್ತಮ ಪುಸ್ತಕಗಳನ್ನ ಓದಿ. ನಿಮ್ಮ ಅಕ್ಕಪಕ್ಕದವರು ಹೆಂಗಿದ್ದಾರೆ ಅದು ನಿಮ್ಮ ಕಂಟ್ರೋಲ್ ನಲ್ಲಿ ಇರಕ್ಕಾಗುದಿಲ್ಲ, ಆದರೆ ನೀವು ಓದೋ ಪುಸ್ತಕದಲ್ಲಿ ಎಲ್ಲಾ ಮಹಾನ್ ವ್ಯಕ್ತಿಗಳ ಬಗ್ಗೆ ಓದಿ. ಅವತ್ತು ನಿಮಗೆ ಆಟೋಮೆಟಿಕ್ಲಿ, ನೀವು ಯಾವತ್ತಾದರೂ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ಪುಸ್ತಕ ಓದಿದರೆ, ಜೀವನ ಚರಿತ್ರೆ ಓದಿದರೆ, ಅವ್ರ ಬಗ್ಗೆನೇ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವರು ಎಷ್ಟು ದೊಡ್ಡ ವಿಚಾರ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಸ್ವಾಮಿ ವಿವೇಕಾನಂದ ಅವರ ಪುಸ್ತಕ ಓದಿದರೆ ಅದರಲ್ಲಿ ಅವರು ಬರೀತಾರೆ, ಚಿಕ್ಕದಾದಂಥ ವಿಚಾರ ಮಾಡಿದರೆ ಅದು ದೊಡ್ಡ ಪಾಪ. ಇಫ್ ಯು ಥಿಂಕ್ ಸ್ಮಾಲ್ ಇಟ್ ಈಸ್ ದ ಗ್ರೇಟೆಸ್ಟ್ ಸಿನ್. ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಹೇಳುದು ವಿಶಾಲವಾದ ವಿಚಾರ, ದೊಡ್ಡ ವಿಚಾರ ಮಾಡಿ ತಮ್ಮ ಜೀವನ ಒಂದು ಸಾರ್ಥಕಗೊಳಿಸಿ, ಅದರೊಂದಿಗೆ ದೇಹ ದೇವಾಲಯ ಮಾಡ್ಕೊಳ್ಳಿ. ಏಕೆಂದ್ರೆ ನಿಮ್ಮ ಮನೆಯಲ್ಲಿ ಆ್ಯಂಡ್ ನಿಮ್ಮ ಓಣಿಯಲ್ಲಿ ಮಾತ್ರ ಅಲ್ಲ ಗಣಪನ ಸ್ಥಾಪಿಸುವುದು, ತಮ್ಮ ಮನಸ್ಸಿನಲ್ಲಿಯೂ ಕೂಡ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಮಕ್ಕಳಿ ಮರ್ಯಾದೆ ಇಲ್ಲದಿದ್ದರೆ ಜೀವನದಲ್ಲಿ ಲೊಬೋ ಲೊಬೋ ಒದೇ ಪೈಲ ಏನಾರಿ ಬಾಬಾ, ನಂತರ ಕಾಯ ಬಾಜಿತನ ಕೀ ಗಾವ್ದೇ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕು ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನೆಗೆಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುತ್ತೆ. ಇಷ್ಟ ಇರೋದು ಜೀವನ, ಮತ್ತಿನ್ಯಾಕ್ರಿ ಮಾಡ್ತೀರಾ? ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರ್ಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆಗೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಯಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತು ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದ್ರೆ ಎಲ್ಲರೂ ಪ್ರತಿ ಪ್ರೀತಿಯಿಂದ ಮಾತಾಡಿ ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ವಜ್ರಣ ಮಾಡಿ ಚೇಚೇ ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ವಿಘ್ನ ವಿನಾಯಕ ಗಣಪತಿ ಬಪ್ಪನ ಆಗಮನ ಅತ್ಯಂತ ಸಂಭ್ರಮ ಸಡಗರದಿಂದ ಆಗಿದೆ. ಆದರೆ ಈ ಸಂಭ್ರಮದ ಜೊತೆಗೆ ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ? ಗಣೇಶನನ್ನ ಪೂಜಿಸುವಾಗ ಪ್ರಕೃತಿಗೂ ಸಹ ನಾವು ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಹೇಗೆ ಆಚರಿಸಬಹುದು? ಮಣ್ಣಿನ ಗಣೇಶ ಮೂರ್ತಿಯ ಮಹತ್ವವೇನು? ವಿಸರ್ಜನೆಯ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂಬೆಲ್ಲ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶೀತಲ್ ಪುರೋಹಿತ್ ಮತ್ತು ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿ, ವಿಪ್ರ ಮಹಿಳಾ ಮಂಡಳ, ಬೆಳಗಾವಿ.
1: ಪರಿಸರ ಪ್ರಜ್ಞೆಯೊಂದಿಗೆ ಗಣೇಶೋತ್ಸವ. ನಾನು ಶೀತಲ್ ರಾಜ್ಪುರೋಹಿತ್.
2: ನಾನು ಭಾಗ್ಯಶ್ರೀ ಕುಲಕರ್ಣಿ.
1: ನಾವು ವಿಪ್ರ ಮಹಿಳಾ ಮಂಡಳದಿಂದ ಬಂದಿದ್ದೇವೆ. ಇವತ್ತು ನಾವು ಪರಿಸರ ಪ್ರಜ್ಞೆಯೊಂದಿಗೆ ಗಣೇಶೋತ್ಸವವನ್ನು ಹೇಗೆ ಆಚರಿಸಬೇಕಂತ ಹೇಳಲಿಕ್ಕೆ ಬಂದೀವಿ. ಮೋರೆಯ ಮೋರೆಯ ಗಣಪತಿ ಬಪ್ಪ.
2: ಏನ್ ಗಣಪತಿ ಹಾಡನ್ನೇ ಕತ್ಬಿಟ್ಟಿರಲ್ಲ.
1: ಹೌದ್ರಿ ಭಾಗ್ಯಶ್ರೀ, ಗಣೇಶ ಚತುರ್ಥಿ ಹತ್ರ ಬಂತು ನೋಡ್ರಿ. ಈಗ ಎಲ್ಲಾ ಕಡೆ ಗಣಪತಿ ಹಬ್ಬದ ತಯಾರಿ ಜೋರಾಗ್ಯದ. ಮನ್ಯಾಗ ಸ್ವಚ್ಛತಾ ಅಲಂಕಾರ ಪೂಜಿ ಇದ್ರದೆಲ್ಲಾ ತಯಾರಿ ಆಗ್ಬೇಕಲ್ರಿ, ಎಲ್ಲರೂ ಸಂಭ್ರಮದಾಗಿದ್ದಾರ್ರಿ.
2: ಹೌದ್ ಶೀತಲ್, ಗಣೇಶ ಹಬ್ಬ ಅಂದ್ರ ನಾವು ಸಣ್ಣವರಿದ್ದಾಗಿಂದ ಒಂದು ವಿಶೇಷ ಹಬ್ಬ, ಸಂತೋಷ ನೋಡ್ರಿ. ಗಣಪತಿ ಬರುವುದಂದ್ರ ಮನೆಗೆ ಒಬ್ಬ ದೊಡ್ಡ ಅತಿಥಿ ಬಂದಂಗ ನೋಡ್ರಿ.
1: ಖರೆ ಖರೆ ರೀ, ಅತಿಥಿ ಅಷ್ಟೇ ಅಲ್ಲ, ನಮ್ಮ ಮನೆಯೊಳಗೆ ಒಬ್ರು ಯಾರೋ ಹಿರಿಯರು ಬರ್ತಾರೇನೋ ಅಂತ ಅಂದಂಗ ಆಗ್ತದ. ಬೆಳಗ್ಗೆ ಬೇಗ ಏಳುವುದು, ಪೂಜಿ, ಮೋದಕ, ಹೂವು, ಆರತಿ, ಆಹಾ, ಆ ವಾತಾವರಣದನ್ನ ಬೇರೆ ಇರ್ತದ ನೋಡ್ರಿ.
2: ಖರೆ ಖರೆ. ಆದ್ರ ಈ ಬಾರಿ ಗಣಪತಿಯನ್ನು ಬರಿಮಾಡಿಕೊಳ್ಳುವಾಗ ಒಂದು ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೊಳ್ಬೇಕ್ರಿ.
1: ಯಾವ ಪ್ರಶ್ನೆ ರೀ ಅದು?
2: ನಾವು ಗಣಪತಿಯನ್ನು ಸಂತೋಷ ಪಡಿಸುತ್ತಿದ್ದೇವೋ ಏನ? ನಮ್ಮ ಆಚರಣೆಯಿಂದ ಪ್ರಕೃತಿಗೆ ನೋವು ಕೊಡ್ಲಿಕ್ಕತ್ತೀವೋ?
1: ಹೌದ್ರಿ, ಇದು ಸ್ವಲ್ಪ ವಿಚಾರ ಮಾಡಬೇಕಾದ ಪ್ರಶ್ನೆ. ಗಣಪತಿ ಹಬ್ಬಕ್ಕೂ ಪರಿಸರಕ್ಕೂ ಏನ್ ಸಂಬಂಧ?
2: ತುಂಬಾ ಆಳವಾದ ಸಂಬಂಧನ ಅದರಿ. ಗಣಪತಿ ಅಂದ್ರ ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ದೇವರು. ನಾವು ಮಣ್ಣು, ನೀರು, ಹೂ, ಗಿಡ, ಮರ ಎಲ್ಲವನ್ನೂ ಪೂಜಿಸಿ ಪೂಜೆಗೆ ಬಳಸ್ತೀವಿ. ಹಾಗಿದ್ದಾಗ ಇದೇ ಪ್ರಕೃತಿಯನ್ನು ಕಲುಷಿತಗೊಳಿಸ್ತೀವಿ ಅಂದ್ರ ಈ ಹಬ್ಬ ಆಚರಿಸುವುದು ಸರಿ ಏನ್ರಿ?
1: ಹೌದು ಹೌದ್ರಿ. ಹಾಗಂದ್ರ ಮೊದಲಿಗೆ ಗಣಪತಿ ಮೂರ್ತಿಯಿಂದನ ಪ್ರಾರಂಭ ಮಾಡೋಣ. ಈಗ ಪ್ಯಾಟ್ಯಾಗ ನೋಡ್ರಿ ಎಷ್ಟು ತರದ ಗಣಪತಿ ಮೂರ್ತಿಗಳು ಸಿಗ್ಲಿಕ್ಕತ್ತಾವ.
2: ಹೌದು, ದೊಡ್ಡ ದೊಡ್ಡ ಮೂರ್ತಿಗಳು, ಸುಂದರ ಬಣ್ಣಗಳು, ನೋಡಲು ಬಹಳ ಚಂದ್ರಿ, ಬಹಳ ಆಕರ್ಷಕ.
1: ಹಂಗಂದ್ರ ದೊಡ್ಡ ಮೂರ್ತಿ ಇಟ್ರ ಹೆಚ್ಚು ಭಕ್ತಿ ಅಂತೀರೇನ?
2: ಅಲ್ರಿ ಶೀತಲ್, ಗಣಪತಿ ಗಾತ್ರ ದೊಡ್ಡದಾದಷ್ಟು ಭಕ್ತಿ ದೊಡ್ಡದಾಗ್ತದೇನ್ರಿ? ಭಕ್ತಿ ಮನಸ್ಸಿನಲ್ಲಿರಬೇಕು, ಮೂರ್ತಿಯ ಗಾತ್ರವಲ್ಲ.
1: ಖರೆ ಹೇಳಿದ್ರಿ, ಅದ್ಭುತವಾದಂತಹ ಮಾತಿದು.
2: ಹೌದು, ಮಣ್ಣಿನ ಗಣಪತಿಯನ್ನು ಬಳಸುವುದು ಉತ್ತಮ. ಮಣ್ಣು ಪ್ರಕೃತಿಯ ಭಾಗ, ನೀರಿನಲ್ಲಿ ಕರಗುತ್ತದೆ. ಆದರೆ ಕೆಲವು ಕೃತಕ ವಸ್ತುಗಳಿಂದ ತಯಾರಿಸಿದ ಮೂರ್ತಿಗಳು ನೀರಿನ ಮೂಲಕವೇ ಹಾನಿ ಉಂಟು ಮಾಡುತ್ತವೆ ರೀ.
1: ಹೌದೌದು. ಅಂದ್ರ ಈ ಬಾರಿ ದೊಡ್ಡ ಗಣಪತಿಗಿಂತ ಪರಿಸರ ಸ್ನೇಹಿ ಗಣಪತಿಗೆ ಆದ್ಯತೆ ಕೊಡೋಣೇನು?
2: ಹೌದು, ನಮ್ಮ ಮನೆ ದೊಡ್ಡದಿರ್ಲಿ ಸಣ್ಣದಿರ್ಲಿ ಗಣಪತಿ ಚಿಕ್ಕದಾಗಿರಬೇಕು, ಆದ್ರ ನಮ್ಮ ಸಂಕಲ್ಪ ಮಾತ್ರ ದೊಡ್ಡದಾಗಿರ್ಬೇಕ್ರಿ.
1: ಖರೆ ಖರೆ ರೀಪ, ಇದು ಮೊದ್ಲೇ ಸಂಕಲ್ಪ ನಮ್ದೀಗ. ಇನ್ ಮೂರ್ತಿ ಆತು, ಅದ್ರ ನಂತರ ಬಣ್ಣ ಬಣ್ಣ ಬಣ್ಣದ ಗಣಪತಿ ನೋಡ್ಲಿಕ್ಕಂತೂ ಬಹಳ ಚಂದ ಅನಸ್ತಾವ್ರಿ.
2: ಚಂದ ಅತ್ಲಾಗೆ ಇರ್ಲಿ ರೀ, ಆ ಬಣ್ಣ ಪರಿಸರಕ್ಕ ಎಷ್ಟ ಹಾನಿ ಮಾಡ್ತಾವ, ಎಷ್ಟ ಹಾನಿಕರ ವಸ್ತುಗಳು ಇರ್ತಾವ ಗುರ್ತದ ಏನ್ರಿ?
1: ಮತ್ತ ನೈಸರ್ಗಿಕ ಬಣ್ಣಗಳನ್ನ ನಾವ್ ಹೆಂಗ್ ಬಳಸ್ಬೇಕು ಮತ್ತ ಇವನ್ ಬಿಟ್ಟು?
2: ಅಲ್ರಿ, ಅಸ್ನ, ಕುಂಕುಮ, ಮಣ್ಣು, ಹೂಗಳಿಂದ ದೊರೆಯುವ ನೈಸರ್ಗಿಕ ಬಣ್ಣಗಳು ನಮ್ಮ ಹಿರಿಯರು ಬಳಸ್ತಿರ್ಲಿಲ್ಲೇನ್ರಿ? ಅದ ಸರಳ ವಿಧಾನವನ್ನು ನಾವು ಮತ್ತ ಅಳವಡಿಸಿಕೊಂಡ್ರ ಆತು.
1: ಓಹೋ, ಅಂದ್ರ ಪರಿಸರ ಸ್ನೇಹಿ ಆಚರಣೆ ಅನ್ನೋದು ಏನ್ ಹೊಸ ವಿಚಾರ ಏನಲ್ಲ, ನಮ್ ಹಿಂದಿನ ಪೀಳಿಗೆ ಜೀವನ ಶೈಲಿನ ಹಂಗಿತ್ತು.
2: ಇದೇ ಮುಖ್ಯ ವಿಷಯ ರೀ.
1: ಸುಳ್ಳ ನಾವು ಆಧುನಿಕ ಆಗ್ಲಿಕ್ಕತ್ತೀವಂತ ಹೇಳಿ ಕೆಲವೊಮ್ಮೆ ನಮ್ ಸರಳವಾದ ಪರಿಸರ ಸ್ನೇಹಿ ಪದ್ಧತಿಗಳನ್ನ ಮರ್ತು ಬಿಡ್ತೀವಿ. ಆತ್ ಬಿಡ್ರಿಪ್ಪ, ಈಗ ಗಣಪತಿ ಅಲಂಕಾರ, ಇನ್ನ ಇದ್ರೊಳಗಂತೂ ಮಹಿಳೆಯರಿಗೆ ಬಹಳ ಆಸಕ್ತಿ ಅಂತೀನಿ.
2: ಹೌದು, ಆದ್ರ ಅಲಂಕಾರ ಅಂದ ಕೂಡಲೇ ಪ್ಲಾಸ್ಟಿಕ್, ಥರ್ಮೋಕಾಲ, ಒಮ್ಮೆ ಬಳಸಿ ಬಿಸಾಡುವ ವಸ್ತುಗಳು, ಅದ ಯೂಸ್ ಅಂಡ್ ಥ್ರೋ ಅಂತೀವಲ್ರಿ,
1: ಅವ ಬೇಕಂತೇನ್ ಇಲ್ಬಿಡ್ರಿ. ಮತ್ತಿವನ್ ಬಿಟ್ಟು ಏನ್ ಬಳಸ್ಬಹುದು ನಾವು?
2: ಅಲ್ರಿ, ಹೂವು ಎಲಿ ಬಾಳೆ ಎಲಿ ಇರ್ತಾವ, ಬಟ್ಟೆ ಕಾಗದ, ಕಲರ್ ಕಲರ್ದು ಕಾಗದ ಬರ್ತಾವ ನೋಡ್ರಿ, ಅಂತದ್ದು ಮಣ್ಣಿನ ವಸ್ತುಗಳು, ಮನೆಯಲ್ಲಿರುವ ಹಳೆ ವಸ್ತು ಇರ್ತಾವಲ್ರಿ, ಅವನು ಮರುಬಳಕೆ ಮಾಡಬಹುದು.
1: ಹೌದ್ರಿ ನೋಡ್ರಿ, ಇದ್ರೊಳಗ ಹಿಂಗೆಲ್ಲ ಇವನ್ ಯೂಸ್ ಮಾಡಿದ್ವಿ ಅಂದ್ರ ನಮ್ ಕ್ರಿಯೇಟಿವಿಟಿ ಎಲ್ಲಿಂದ ಎಲ್ಲಿ ತನಕ ಹೋಗ್ಬಹುದು ಅಂತಿನ್ನ.
2: ಖರೆ ಖರೆ, ಅಗ್ದಿ ಖರೆ ಹೇಳಿದ್ರಿ. ಪರಿಸರ ಸ್ನೇಹಿ ಅಲಂಕಾರ ಮಾಡುವುದು ಅಂತಂದ್ರ ಚಂದ ಮಾಡುವುದಲ್ಲ ಅಂತಲ್ಲ, ಅದು ಬಹಳ ಚಂದ ಆಗ್ತದ.
1: ಅದು ಒಂದ್ ದೊಡ್ಡ ತಪ್ಪ ಕಲ್ಪನಾನ ಅಂತೀನಿ ನಾನು. ಕೆಲವೊಮ್ಮೆ ಸರಳತೆಯೇ ಅತ್ಯಂತ ಸುಂದರವಾದ ಅಲಂಕಾರ, ಇದನ್ನ ನಾವು ಎಲ್ಲಾರ್ಗು ಹೇಳ್ಕೊಡ್ಬೇಕು ಇದನ್ನ.
2: ಖರೆ ಅದರಿ. ಈಗ ಇನ್ನೊಂದು ದೊಡ್ಡ ವಿಷಯ ಅಂದ್ರ ಪ್ಲಾಸ್ಟಿಕ್.
1: ಹೌದ್ರಿಪ್ಪ, ಹಬ್ಬ ಬಂತಂದ್ರ ಬರೇ ಹೂವಿನ ಕವರು, ಪ್ರಸಾದ ಕವರು, ನೀರಿನ ಬಾಟ್ಲಿ, ಅಲಂಕಾರ ವಸ್ತುಗಳು ಎಲ್ಲ ಪ್ಲಾಸ್ಟಿಕ್ ಇದು ನೋಡ್ರಿ.
2: ಒಂದು ಸಣ್ಣ ಪ್ರಶ್ನೆ ಕೇಳೋಣ, ನಾವು ಬಳಸುವ ಪ್ರತಿಯೊಂದು ಪ್ಲಾಸ್ಟಿಕ್ ವಸ್ತುವಿನ ಬಗ್ಗೆ ಇದು ಬಳಸಿ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತದ ಎಂದರೆ ವಿಚಾರ ಮಾಡಿವೇನ್ರಿ?
1: ಎಂದೂ ವಿಚಾರ ಮಾಡಿಲ್ಲ ನಾವು. ನಮ್ಮ ಕೈಯಾಗಿಂದ ಹೋದ ನಂತರ ಅದರ ಜವಾಬ್ದಾರಿ ಏನ ಭಗವಂತಗ ಗೊತ್ತು ನೋಡ್ರಿ.
2: ಆದ್ರ ಪ್ರಕೃತಿಗೆ ಅದರ ಜವಾಬ್ದಾರಿ ಇನ್ನೂ ಮುಂದುವರಿತದ್ರಿ.
1: ಹೌದು ಹೌದ್ರಿ. ಹಂಗಂದ್ರೆ ಈ ಗಣೇಶೋತ್ಸವದಾಗ ಇನ್ನೊಂದು ನಿಯಮ ಮಾಡೋಣ, ಬಳಸಿ ಬಿಸಾಡುವ ವಸ್ತು ಕಡಿಮೆ, ಮರು ಬಳಕೆ ಮಾಡುವ ವಸ್ತು ಹೆಚ್ಚು, ಏನಂತೀರಿ?
2: ಇದೇ ನಮ್ಮ ಮೊದಲ ಪರಿಸರ ಸಂಕಲ್ಪ ನೋಡ್ರಿ.
1: ಖರೆ ಖರೆ ರೀ. ಭಾಗ್ಯಶ್ರೀ, ಗಣಪತಿ ಹಬ್ಬ ನಿಮ್ ಮನೆ ಕಡೆ ಮೆರವಣಿಗೆ ಜೋರ್ ಇರ್ತಿರ್ಬೋದ್ಲ, ಸಂಗೀತ ಏನು, ಡಿಜೆ ಏನು, ಡೊಳ್ಳು ಬಾರಿಸೋದೇನು, ಇವೆಲ್ಲ ಈಗ ಹಬ್ಬದ ಭಾಗನ ಆಗ್ಬಿಟ್ಟಾವ ನೋಡ್ರಿ ಈಗ.
2: ಖರೆದ, ಸಂಭ್ರಮ ಇರ್ಬೇಕ್ರಿ, ಆದ್ರ ಸಂಭ್ರಮ ಮತ್ತೊಬ್ರಿಗೆ ತೊಂದರೆ ಆಗ್ಬಾರ್ದು ನೋಡ್ರಿ.
1: ಇವುಗಳಿಂದ ತೊಂದರೆ ಆಗ್ತದ, ಅದ್ ಹೆಂಗ?
2: ಅಲ್ರಿ, ಮಕ್ಕಳು, ವಯಸ್ಸಾದವರು, ಅಸ್ವಸ್ಥರು, ಪ್ರಾಣಿಗಳು, ಇವರೆಲ್ಲ ನಮ್ಮ ಸಮಾಜದ ಭಾಗ ಅಲ್ಲೇನ್ರಿ, ಅತಿಯಾದ ಶಬ್ದದಿಂದ ಅವರಿಗೆ ತೊಂದರೆ ಆಗ್ಬೋದಲ್ರಿ.
1: ಹೌದ್ ನೋಡ್ರಿ, ಇದನ್ ವಿಚಾರ ಮಾಡಿಲ್ಲ. ಈ ಭಕ್ತಿ ಹೆಸರೊಳಗ ಇನ್ನೊಬ್ರಿಗೆ ನೋವು ಉಂಟು ಮಾಡೋದೇನು ಸರಿ ಕಾಣಿಸೋದಿಲ್ಲ.
2: ನಮ್ಮ ಗಣಪತಿ ವಿಘ್ನಹರ್ತ, ಹಾಗಿದ್ದಾಗ ನಮ್ಮ ಆಚರಣೆಯಿಂದಲೇ ಇತರರಿಗೆ ವಿಘ್ನವಾಗಬಾರ್ದು ನೋಡ್ರಿ.
1: ವಾ ವಾ, ಇದಂತೂ ಅಗ್ದಿ ನೆನಪಿಟ್ಕೋಬೇಕ್ರ, ಇದು ಎಲ್ಲಾರು ನೆನಪಿಡುವಂತಹದ್ದದ. ನಮ್ಮ ಗಣಪತಿ ವಿಘ್ನಹರ್ತ, ನಮ್ಮ ಗಣಪತಿಯಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಮತ್ತ ನನಗ್ ಗಣಪತಿ ಹಬ್ಬದಾಗ ಮೊದ್ಲಿಂದಲೂ ಇಷ್ಟವಾದದಂದ್ರ ಮೋದಕ್ ನೋಡ್ರಿ. ನಿಮಗ?
2: ಅಯ್ಯೋ ನನಗೂ ರೀ. ಆದ್ರ ಪ್ರಸಾದದ ಜೊತೆಗೆ ಇನ್ನೊಂದು ವಿಷಯ ನೆನಪಾಗ್ತದ ನೋಡ್ರಿ, ಅನ್ನದ ಗೌರವ.
1: ಅಂದ್ರ
2: ಅಗತ್ಯಕ್ಕಿಂತ ಹೆಚ್ಚು ತಯಾರಿಸಿ ವ್ಯರ್ಥ ಮಾಡ್ತಾರಲ್ರಿ, ಸಾಧ್ಯವಾದಷ್ಟು ಮರುಬಳಕೆಗೆ ಬರುವಂತ ಪದಾರ್ಥಗಳನ್ನ, ಪಾತ್ರೆಗಳನ್ನ ವಾಪರಿಸಬೇಕು. ಅಂದ್ರೆ ಸ್ಟೀಲಿನ ಭಾಂಡೆ ಅದನ್ನ ವಾಪರಿಸಬೇಕು, ಆಮೇಲೆ ಮತ್ತೊಮ್ಮೆ ವಾಪರಿಸ್ಲಿಕ್ಕೆ ಬರುವಂಗ ಕೆಡ್ಲಾರ್ದಂತ ಆಹಾರಗಳನ್ನ ಮಾಡ್ಬೇಕು ಪ್ರಸಾದ ಅಂತ ಹೇಳಿ, ಮತ್ತೆ ಹೆಚ್ಚಿಗೆ ಮಾಡ್ಲಿಕ್ಕೂ ಹೋಗ್ಬಾರ್ದು.
1: ಹೌದು ಹೌದು, ಖರೆ ಅದರಿ. ಬಾಳೆ ಎಲಿ, ಸ್ಟೀಲ್ ಪಾತ್ರೆಗಳು, ಅವೆಲ್ಲ ನಮ್ಮ ಹಿಂದಿನ ಪದ್ಧತಿಗಳ ಎಷ್ಟು ಪರಿಸರ ಸ್ನೇಹ ಆಗಿದ್ದವು ಅನಿಸ್ತವ. ನಾವ ಸುಮ್ಮ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಅದ್ರ ಬೆನ್ ಹತ್ತಿವ್ ನೋಡ್ರಿ.
2: ಹೌದ್ರಿ, ಸರಳ ಜೀವನ, ಸುಂದರ ಪರಿಸರ ಎನ್ನುವುದು ಕೇವಲ ಮಾತನಾಗ ಉಳಿದದ್ ನೋಡ್ರಿ, ಅದು ನಮ್ಮ ಸಂಸ್ಕೃತಿ ಎಲ್ಲೇ ಇತ್ತು.
1: ಖರೆ ರೀ. ಇನ್ನೊಂದು ಮುಖ್ಯವಾದ ವಿಷಯ ವಿಸರ್ಜನೆ. ಇಷ್ಟು ದಿವಸ ಗಣಪತಿ ಕೂತಿರ್ತಾನ, ಆಮೇಲೆ ವಿಸರ್ಜನೆ ಮಾಡ್ಬೇಕಲ್ಲ ನಾವು.
2: ಹೌದ್ರಿ, ಖರೆ ಅದ. ಗಣಪತಿ ವಿಸರ್ಜನೆ ನಮ್ಮ ಸಂಪ್ರದಾಯದ ಭಾವನಾತ್ಮಕ ಭಾಗ, ಆದರೆ ಅದನ್ನು ಪರಿಸರ ಸ್ನೇಹಿಯಾಗಿ ಮಾಡುವುದು ನಮ್ಮ ಜವಾಬ್ದಾರಿ ರೀ ಶೀತಲ್.
1: ಹೌದ್ರಿ, ಭಾವನಾತ್ಮಕ ಅಂದ್ರಲ್ಲ ಖರೆ, ನನಗೆ ಒಮ್ಮೆಮ್ಮೆ ಗಣಪತಿ ಹೋಗುವ ಮುಂದೆ ಭಾಳ ಕೆಟ್ಟ ಅನಿಸ್ತದ. ಖರೆ, ಇದನ್ನ ಪರಿಸರ ಸ್ನೇಹಿಯಾಗಿ ನಾವು ಹೆಂಗ್ ಮಾಡಬಹುದು ಅಂತ.
2: ಅಲ್ರಿ, ಈಗ ಸ್ಥಳೀಯವಾಗಿ ವ್ಯವಸ್ಥೆ ಮಾಡಿರ್ತಾರ, ಕೃತಕ ವಿಸರ್ಜನಾ ತೊಟ್ಟೆಗಳಲ್ಲಿ ವಿಸರ್ಜನೆ ಮಾಡಬೇಕು. ಮಣ್ಣಿನ ಗಣಪತಿಯನ್ನು ಬಳಸಿದರೆ ಅದು ಬಹಳ ಸಹಜ ಆಗ್ಬಿಡ್ತದ.
1: ನಮ್ಮ ಹಬ್ಬ ಮುಗಿದ ಮೇಲೆ ಕೆರಿ, ನದಿ, ಸರೋವರಗಳಂತೂ ಇಷ್ಟು ಕಲುಷಿತವಾಗಿರ್ತಾವಲ್ಲ, ಅದು ನಿಜವಾದ ಗಣಪತಿ ಆಶೀರ್ವಾದ ಏನು ಹಿಂಗಾದ್ರೆ ಅದು?
2: ಇಲ್ರಿ, ಇಲ್ಲ. ಗಣಪತಿಗೆ ನಾವು ಹೂ ಅರ್ಪಿಸುವುದಕ್ಕಿಂತ ಸ್ವಚ್ಛವಾದ ಪ್ರಕೃತಿಯನ್ನು ಕಾಪಾಡುವುದು ದೊಡ್ಡ ಪೂಜಾರಿ.
1: ಅದು ಹೆಂಗ್ರಿ?
2: ನೀರನ್ನು ಕಲುಷಿತಗೊಳಿಸಿ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಲ್ರಿ, ಅದಕ್ಕಿಂತ ನೀರನ್ನು ಸ್ವಚ್ಛವಾಗಿಟ್ಟುಕೊಂಡು ಗಣಪತಿಯ ಆಶೀರ್ವಾದ ಪಡಿಬೇಕ್ರಿ.
1: ಖರೆ ರೀ, ಈಗಂತೂ ಈ ಮಾತು ಇಷ್ಟ ಅನ್ವಯ ಆಗ್ತದಲ್ಲ, ನೀರಿಗೆ ಬರ ಬಂದ್ಬಿಟ್ಟದ. ಈಗಂತೂ ಈಗ ಇದ್ದಿದ್ದ ನೀರನ್ನ ನಾವು ಸರಿ ಉಪಯೋಗಿಸ್ಕೊಂಡು ಸ್ವಚ್ಛವಾಗಿ ಇಟ್ಕೋಬೇಕು ಅದನ್ನೀಗ. ಇನ್ನು ನಮ್ಮ ಮಕ್ಕಳು ಕೂಡ ಈ ಹಬ್ಬದಾಗ ಭಾಗವಹಿಸ್ತಾರ, ಏನ್ ಕೇಳತ್ತೀರಿ ಅವ್ರಿಗೆ? ಖರೆ, ಇವನ್ನೆಲ್ಲ ನಾವು ಅವ್ರಿಗೆ ಹೆಂಗ್ ಹೇಳ್ಕೊಡೋದು ಅಂತ.
2: ಹಾ, ಬಹಳ ಮುಖ್ಯವಾದ ಪ್ರಶ್ನೆ ನೋಡ್ರಿ. ನಾವು ಮಕ್ಕಳಿಗೆ ಗಣಪತಿ ಕಥೆ ಹೇಳ್ತೀವಿ, ಪೂಜಾ ವಿಧಾನನೂ ಕಲಿಸ್ತೀವಿ, ಆದ್ರ ಜೊತೆಗೆ ಪ್ರಕೃತಿಯ ಬಗ್ಗೆ ಜವಾಬ್ದಾರಿನೂ ಕಲಿಸ್ಬೇಕ್ರಿ.
1: ಕೇಳ್ಬೇಕಲ್ರಿ ಖರೆ, ಹುಡುಗರು ಅವ್ರಿಗೆ ಹೆಂಗ್ ಕಲಿಸ್ಬೇಕಂತ ನಾವು ಇವನ್ನೆಲ್ಲ.
2: ಅಲ್ರಿ, ಆ ಮಕ್ಕಳಿಂದನ ಮಣ್ಣಿನ ಗಣಪತಿ ಮಾಡಿಸೋದು, ಪರಿಸರ ಸ್ನೇಹಿ ಅಲಂಕಾರ ಮಾಡಿಸುವುದು, ಹಬ್ಬದ ನಂತರ ಅದು ಸ್ಥಳ ಸ್ವಚ್ಛಗೊಳಿಸುವಲ್ಲಿ ಅಂದ್ರೆ ಈಗ ನಮ್ಮ ಆಜುಬಾಜುಕಿಂದ ಮನೆಯಾಗಿಂದು ಆತು ಆಜುಬಾಜುಕಿಂದ ಆತು ಈ ಗಣಪತಿ ವಿಸರ್ಜನೆ ಮಾಡಿದ್ದ ಪ್ರತಿಯೊಂದು ಏನ್ ನಮ್ದು ಒಂದು ನೀರಿಂದ ಸ್ಥಳ ಇರ್ತದಲ್ಲ ಅದನ್ನ ಸ್ವಚ್ಛ ಮಾಡಿಸ್ಬೇಕಾದ್ರೂ ಮಕ್ಕಳಿಗೆ ಭಾಗವಹಿಸುವಂಗ್ ಮಾಡಿಸ್ಬೇಕ್ರಿ ಅಲ್ಲೇ.
1: ಅಂದ್ರ ಈ ಹಬ್ಬನು ಮಕ್ಕಳಿಗೆ ಒಂದು ಪಾಠ ಅದಂಗ ಆಗ್ತದ, ಬರೇ ಬರ್ರಿ ಗಣಪತಿ ಕೂಡ್ಸಿದ್ವಿ ಕಳಿಸಿದ್ವಿ ಅಂತಲ್ಲ, ಅವ್ರಿಗೆ ಅದ್ರೊಳಗ ನಾವ್ ಇನ್ವಾಲ್ವ್ ಮಾಡ್ಕೊಂಡ್ರ ಅವ್ರಿಗೆ ಒಂದ್ ಲೆಸನ್ ಕಲ್ತಂಗ ಆಗ್ತದ ಅಂತೀರಿ.
2: ಹೌದ್ರಿ, ಪುಸ್ತಕದಾಗ ಪರಿಸರ ಉಳಿಸಿ ಎಂದು ಓದುವಕ್ಕಿಂತ ಹಬ್ಬದ ಮೂಲಕ ಅದನ್ನು ಅನುಭವಿಸಿದ್ರ ಆ ಪಾಠ ಜೀವನ ಪೂರ್ತಿ ಉಳಿತದ್ರಿ.
1: ಖರೇನ ಭಾರಿ ಕರೆಕ್ಟ್ ರೀ ಇದು. ಸುಳ ನಾವು ಪುಸ್ತಕದಾಗ ಅಷ್ಟ ಓದಿರ್ತೀವಿ ಪರಿಸರ ಉಳಿಸಿ ಅಂತೇಳಿ. ಇನ್ ಕೆಲವ್ರು ಹೇಳ್ತಾರಿಪ್ಪ ಇವೆಲ್ಲ ಹೊಸ ಹೊಸ ನಿಯಮಗಳು, ನಮ್ಮ ಸಂಪ್ರದಾಯಗಳನ್ನ ನಾವು ಬದಲಾಯಿಸ್ಬೇಕೇನಂತೇಳಿ.
2: ಛೇ ಛೇ, ನಾವು ಸಂಪ್ರದಾಯ ಬದಲಾಯಿಸಬೇಕು ಅಂತ ಹೇಳುವುದಿಲ್ಲರಿ. ಸಂಪ್ರದಾಯದ ಆತ್ಮವನ್ನು ಉಳಿಸಿಕೊಂಡು ಆಚರಣೆಯ ವಿಧಾನವನ್ನು ಕಾಲಕ್ಕೆ ತಕ್ಕಂತೆ ಜವಾಬ್ದಾರಿಯುತವಾಗಿ ಮಾಡಬೇಕು ಎಂದು ಹೇಳ್ತೀವಿ ಅಷ್ಟ.
1: ಇದು ಬಹಳ ಮುಖ್ಯವಾದ ನೋಡಿದ್ರಿ. ಮೇಲೆ ಇದ ವ್ಯತ್ಯಾಸ, ನಾವು ಸಂಪ್ರದಾಯ ಬಿಡಂಗಿಲ್ಲ, ಖರೆ ಅದನ್ನ ಚೇಂಜ್ ಮಾಡ್ಕೋತೀವಿ ಅಷ್ಟ.
2: ಹೌದು, ನಮ್ಮ ಸಂಸ್ಕೃತಿ ಪ್ರಕೃತಿಯನ್ನು ದೇವರೆಂದು ನೋಡುತ್ತದೆ. ನದಿ ತಾಯಿ, ಭೂಮಿ ತಾಯಿ, ಗಂಗಾ ತಾಯಿ, ತುಳಸಿ ದೇವಿ, ಇಷ್ಟೆಲ್ಲಾ ಪ್ರಕೃತಿಗೆ ಗೌರವ ನೀಡುವ ಸಂಸ್ಕೃತಿ ರೀ ನಮ್ದು.
1: ಹಂಗಿದ್ದಾಗ ಪರಿಸರ ರಕ್ಷಣೆ ನಮ್ಮ ಸಂಸ್ಕೃತಿಗೇನ್ ವಿರುದ್ಧವಲ್ಲ ಬಿಡ್ರಿ ಮತ್ತದ?
2: ಇಲ್ಲ, ಅದು ನಮ್ಮ ಸಂಸ್ಕೃತಿಯ ಮುಂದುವರಿಕೆಯೇ.
1: ಹೌದು ಖರೆ, ನಾವ್ ಇಬ್ರ ಇಷ್ಟು ಕೂತ್ ಮಾತಾಡಿದ್ರಿಂದ್ರೆ ಏನ್ರಿ ಪರಿಸರ ಬದಲಾಗ್ತದೇನು?
2: ಹೌದ್ರಿ, ನಾವು ಇಬ್ರಿಂದ ಮಾತ್ರವಲ್ಲ ಆದ್ರ ಇಬ್ರಿಂದ ಪ್ರಾರಂಭ ಮಾತ್ರ ಮಾಡಬಹುದು ನೋಡ್ರಿ.
1: ಅದ್ ಹೆಂಗ್ರಿ? ಇಬ್ರಿಂದ ಏನ್ ಸಾಧ್ಯ ಆಗ್ತದ ಅಂತ ಇನ್ನ ಇಷ್ಟು ದೊಡ್ಡ ಪರಿಸರ ಉಳಿಸೋದು ನಮ್ ಇಬ್ರಿಂದ ಹೆಂಗ ಆಗ್ತದ?
2: ಒಂದು ಕುಟುಂಬ ಮಣ್ಣಿನ ಗಣಪತಿ ಬಳಸಬೇಕು, ಇನ್ನೊಂದು ಕುಟುಂಬ ಪ್ಲಾಸ್ಟಿಕ್ ಕಡಿಮೆ ಮಾಡಿದ್ರ, ಮತ್ತೊಂದು ಕುಟುಂಬ ಧ್ವನಿ ಪ್ರದೂಷಣೆ ಕಡಿಮೆ ಮಾಡಿದ್ರ, ಹೀಗೆ ನೂರಾರು ಕುಟುಂಬಗಳು ಸೇರಿದಾಗ ದೊಡ್ಡ ಬದಲಾವಣೆ ಆಗ್ತದಲ್ರಿ.
1: ಸಮಾಜ ಬದಲಾವಣೆಗೆ ಯಾವಾಗಲೂ ದೊಡ್ಡ ಹೆಜ್ಜಿನ ಬೇಕಿಲ್ಲ ಅಂತೀರಿ ಅಂದ್ರ ನೀವು?
2: ಹಾ ಹೌದು, ಸಣ್ಣ ಸಣ್ಣ ಜವಾಬ್ದಾರಿಯುತ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರ್ತಾವ್ರಿ.
1: ಈಗಂತೂ ಭಾಗ್ಯಶ್ರೀ ಒಂದ್ ವಿಷಯ ಕೇಳ್ತೀನಿ ನೋಡ್ರಿ, ನಾವು ಗಣಪತಿಗೆ ಮುಂದಿನ ವರ್ಷ ಬೇಗ ಬಾ ಅದ ಹೇಳ್ತೀವಲ್ಲ, ಗಣಪತಿ ಬಪ್ಪ ಮೋರ್ಯ ಪುಡ್ಚ ವರ್ಷಿ ಲೌಕರ್ಯ ಅಂತೆಲ್ಲ ಹೇಳ್ತೀವಿ, ಮತ್ ಈಗೇನ್ ಹೇಳೋಣ ಅಂತ ಗಣಪತಿಗೆ.
2: ಹೌದೌದು,
1: ಮುಂದಿನ ವರ್ಷ ಗಣಪತಿ ಬಂದಾಗ ನಮ್ಮ ನದಿ ಕೆರೆ ಮರ ಗಾಳಿ ಇವೆಲ್ಲ ಆರೋಗ್ಯವಾಗಿರ್ಬೇಕು, ಹೌದಲ್ರಿ? ಮತ್ತೆ
2: ಖಂಡಿತ ರೀ, ಖಂಡಿತವಾಗಿ.
1: ಮತ್ ಹಂಗಾದ್ರ ಗಣಪತಿಯನ್ನು ಮುಂದಿನ ವರ್ಷ ನಾವು ಸ್ವಾಗತ ಮಾಡ್ಲಿಕ್ಕೆ ಈ ವರ್ಷದಿಂದ ಪ್ರಕೃತಿಯನ್ನು ಕಾಪಾಡ್ಬೇಕು, ಹೌದಿಲ್ಲೋ?
2: ಅದೇ ನಿಜವಾದ ಭಕ್ತಿ.
1: ಖರೇರಿಪ, ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ ಈಗ ನನಗ, ನಮ್ಮ ಮನೆಯೊಳಗ ಈಗ ನಾವ್ ಅಂದ್ರ ಹೆಂಗೆಂಗ್ ಮಾಡ್ಬೇಕಂತೆಲ್ಲ ತಿಳ್ಕೊಂಡಂಗಾತು. ಮತ್ ಇನ್ನ ಈ ಗಣೇಶೋತ್ಸವದಾಗ ಇನ್ನೂ ಏನೇನ್ ಮಾಡಬಹುದು ಅಂತ ನಾವು?
2: ಮಣ್ಣಿನ ಗಣಪತಿ ಆಚರಿಸೋಣ,
1: ನೈಸರ್ಗಿಕ ಬಣ್ಣಗಳಿಗೆ ಆದ್ಯತೆ ನೀಡೋಣ,
2: ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ,
1: ಪರಿಸರ ಸ್ನೇಹಿ ಅಲಂಕಾರ ಮಾಡೋಣ,
2: ಅತಿಯಾದ ಧ್ವನಿ ಪ್ರದೂಷಣ ತಪ್ಪಿಸೋಣ,
1: ಅನ್ನ ಮತ್ತು ಪ್ರಸಾದವನ್ನು ವ್ಯರ್ಥ ಮಾಡದೇ ಇರೋಣ,
2: ವಿಸರ್ಜನೆಯನ್ನು ಜವಾಬ್ದಾರಿಯುತವಾಗಿ ಮಾಡೋಣ,
1: ಮತ್ತು ನಮ್ಮ ಮಕ್ಕಳಿಗೂ ಈ ಜವಾಬ್ದಾರಿಯನ್ನು ಕಲಿಸೋಣ.
2: ಏಕೆಂದರೆ ಗಣಪತಿ ಹಬ್ಬ ಒಂದು ದಿನದ ಆಚರಣೆಯಲ್ಲ,
1: ಅದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ,
2: ನಮ್ಮ ಭಕ್ತಿಯ
1: ಪ್ರಕೃತಿಯ ಮೇಲಿನ ನಮ್ಮ ಜವಾಬ್ದಾರಿಯ ನೆನಪು.

0: ಬರಲಿ.
1: ಧನ್ಯವಾದ
0: ಮೋರಯ್ಯ,
1: ಧನ್ಯವಾದಗಳು.
2: ಸ್ನೇಹಿತರೆ, ಅತ್ಯಂತ ಸಡಗರ ಸಂಭ್ರಮದಿಂದ ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮ್ಮ ಸಂಭ್ರಮದಿಂದ ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಮಣ್ಣಿನ ಗಣೇಶನನ್ನ ಪೂಜಿಸೋಣ, ನೈಸರ್ಗಿಕ ಬಣ್ಣಗಳನ್ನು ಬಳಸೋಣ, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಣ, ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೊಡ್ಡ ಪರಿಸರ ಕಾಳಜಿಯನ್ನ ತೋರಿಸೋಣ. ನಮಗೆ ಹಬ್ಬದ ಸಂಭ್ರಮ ಎಷ್ಟು ಮುಖ್ಯವೋ, ಮುಂದಿನ ಪೀಳಿಗೆಗೆ ನಾವು ಸ್ವಚ್ಛವಾದಂತಹ ಪರಿಸರವನ್ನು ಕೊಟ್ಟು ಹೋಗುವುದು ಕೂಡ ಅಷ್ಟೇ ಮುಖ್ಯ. ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆಯ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀಮತಿ ಶೀತಲ್ ರಾಜಪುರೋಹಿತ್ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿ, ವಿಪ್ರ ಮಹಿಳಾ ಮಂಡಳ ಬೆಳಗಾವಿ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಗಣೇಶ ಹಬ್ಬ ಭಕ್ತಿ ಸಂಭ್ರಮದ ಜೊತೆಗೆ ಪರಿಸರದ ಕಾಳಜಿ ಕೂಡ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ. ಭಾವನ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಎಂದಿನಂತೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕನ್ನಡದ ಶ್ರೇಷ್ಠ ಸಾಹಿತಿಯೊಬ್ಬರ ಬಗ್ಗೆ ಮಾತಾಡ್ತೀನಿ. ಅವರೇ ನಮ್ಮ ರಾಯಸಂ ಭೀಮಸೇನ್ ರಾವ್. ಯಾರಪ್ಪ ಇದು ರಾಯಸಂ ಭೀಮಸೇನ್ ರಾವ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ನಮ್ಮ ಶ್ರೇಷ್ಠ ಹಾಸ್ಯ ಸಾಹಿತಿ. ಹಾಸ್ಯವನ್ನ ಕನ್ನಡಿಗರಿಗೆ, ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂತಹ, ಕನ್ನಡದ ಸಾಹಿತ್ಯದ ಬರ್ನಾರ್ಡ್ ಶಾ ಅಂತ ಕರೆಸಿಕೊಂಡಿರುವಂತಹ ನಮ್ಮ ಬೀಚಿಯವರ ಬಗ್ಗೆ. ಬೀಚಿಯವರಿಗೆ ಒಬ್ರು ಕೇಳ್ತಾರೆ ಒಂದ್ಸತಿ, ನಿಮ್ಗೆ ಬೀಚಿ ಅನ್ನೋ ಹೆಸರು ಹೇಗೆ ಬಂತು ಅಂತ. ಬೀಚಿಯವರು ಅತ್ಯಂತ ಹಾಸ್ಯವಾಗಿ ಹೇಳ್ತಾರೆ, ಯಾವಾಗ್ಲೂ ಹೊಟ್ಟೆ ನೋವು ಬರುವಂತಹ ನರಪೇತ್ಲ ಹುಡುಗನಿಗೆ ರಾಯಸಂ ಭೀಮಸೇನ್ ರಾವ್ ಆ ಹೆಸರಿಗಾದ್ರೂ ಒಂದ್ ಗತ್ ಬೇಡವಾ, ಹಾಗಾಗಿ ನನ್ನ ಹೆಸರನ್ನ ಬೀಚಿ ಅಂತ ಚೇಂಜ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಹಾಗಿದೆ ಬೀಚಿ ಅಂತಾನೆ ಯಾಕೆ ಚೇಂಜ್ ಮಾಡ್ಕೊಂಡ್ರಿ, ಬೇರೆ ಏನಾದ್ರೂ ಚೇಂಜ್ ಮಾಡ್ಬೋದಿತ್ತಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇವಾಗ ಪಾರ್ಥ ಸಾರಥಿ ಆಗೋ ಹಾಗೆ ನಾರಾಯಣ ನಾಣಿ ಆಗ್ತಾನೆ, ವೆಂಕಟೇಶ ವೆಂಕಿ ಆಗ್ತಾನೆ, ಹಾಗೇನೆ ನಾನು ಕೂಡ ಬೀಚಿ ಆದೆ ಅಂತ ಅವರು ತಮ್ಮ ಬಗ್ಗೆ ತಾಮೇನೆ ಹಾಸ್ಯ ಮಾಡ್ಕೊಳ್ತಾರೆ. ಇಂತಹ ನಮ್ಮ ಹಾಸ್ಯ ಬ್ರಹ್ಮ ಅಂತ ಕರೆಸಿಕೊಂಡಂತಹ ಬೀಚಿಯವರ ಬಗ್ಗೆ, ಅವರ ಬದುಕಿನ ಬಗ್ಗೆ ಹೆಚ್ಚಿನ ವಿವರವನ್ನ ಕೊಡ್ತಾ ಇದ್ದೀನಿ ವಾಪಸ್ ಬಂದ ಮೇಲೆ. ಈಗೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಬಿಜಿಯವರ ಹಾಸ್ಯದ ದಾಟಿ ಹೇಗಿರ್ತಾ ಇತ್ತು ಅಂದ್ರೆ, ಅವರ ಮಾತಿನ ಮುನುಚು ಯಾವ ರೀತಿ ಇರ್ತಾ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ, ಒಂದ್ಸತಿ ಏನಾಗುತ್ತೆ, ಶಾಲೆಯಲ್ಲಿ ಮೇಸ್ಟ್ರು ಒಂದು ಮಕ್ಕಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಾನು ದಾರಿಯಲ್ಲಿ ಬರುವಾಗ ಒಂದು ಕತ್ತೆಗೆ ಪೆಟ್ಟು ಬಿದ್ದಿತ್ತು, ಅದು ಏಟ್ನಿಂದಾಗಿ ನರಳ್ತಾ ಇತ್ತು. ನಾನು ಆ ಕತ್ತೆಗೆ ಚೆನ್ನಾಗಿ ಉಪಚರಿಸಿ ಆಮೇಲೆ ಮನೆಗೆ ಬಂದೆ. ಮಕ್ಕಳೇ, ನನ್ನ ಈ ಒಂದು ಕೆಲಸ ನಿಮಗೇನನಿಸುತ್ತೆ, ಇದು ಏನನ್ನ ತೋರಿಸುತ್ತೆ ಅಂತ ಕೇಳ್ತಾರೆ. ಅವಾಗ ಮಕ್ಕಳೆಲ್ಲ ಹೇಳ್ತಾರೆ, ಒಬ್ಬೊಬ್ರೆ ಮಕ್ಳು ಹೇಳ್ತಾರೆ, ಸರ್ ಇದು ನಿಮ್ಮ ಮಾನವೀಯತೆಯನ್ನ ತೋರಿಸುತ್ತೆ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ, ಸರ್ ಇದು ನಿಮ್ಮ ವಿಶಾಲ ಮನೋಭಾವವನ್ನ ತೋರಿಸುತ್ತೆ, ಇದು ನಿಮ್ಮ ವಿಶಾಲ ಹೃದಯವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಆಗ ಬೀಚಿ ಅವ್ರು ಹೇಳ್ತಾರೆ, ಸರ್ ಅದು ನಿಮ್ಮ ಸೋದರ ಪ್ರೇಮವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಇದು ಬೀಚಿಯವರ ಮಾತಿನ ವ್ಯಂಗದ ಒಂದು ಬರವಣಿಗೆ ಶೈಲಿಯಾಗಿತ್ತು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಅವರ ಬದುಕಿನ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣು ಧ್ವನಿ 90.4 FM ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಹಾಸ್ಯ ಚಕ್ರವರ್ತಿಯಾಗಿದ್ದಂತಹ ಬೀಚಿಯವರು ಹುಟ್ಟಿದ್ದು ಏಪ್ರಿಲ್ 23 1913 ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಯಲ್ಲಿ. ಅಂದ್ರೆ ಈ ಹರಪನಹಳ್ಳಿ ಆಗ ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು. ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಇದು ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು. ಬೀಚಿಯವರು ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವರ ತಂದೆಯ ಹೆಸರು ಶ್ರೀನಿವಾಸರಾವ್, ಹಾಗೇನೆ ತಾಯಿಯವರು ಭಾರತಮ್ಮ ಅವರು. ಬೀಚಿಯವರು ಹುಟ್ಟಿದಂತೆ ಅವರ ತಂದೆಯವರು ತೀರ್ಕೊಳ್ತಾರಂತೆ. ತಂದೆಯನ್ನ ತಿಂದುಕೊಂಡು ಹುಟ್ಟಿದಂತಹ ಮಗು ಅಂತ ಹೇಳಿ ಬೀಚಿಯವರು ಮಗು ಇದ್ದಾಗಲೇ ಅವರನ್ನ 3 ದಿನಗಳ ಕಾಲ ಮನೆಯಿಂದ ಹೊರಗಿಡ್ತಾರಂತೆ. ಆದ್ರೆ ಗಟ್ಟಿ ಜೀವ ಬೀಚಿಯವರು ಬದುಕುಳಿತಾರೆ. ಹಾಗೇನೆ ಇಂಥದ್ದೇ ಒಂದು ಘಟನೆ ಬೀಚಿಯವರ ಒಂದು ಅವರ ನಡುಗಾಲದ ವಯಸ್ಸಿನಲ್ಲಿ ನಡೆಯುತ್ತೆ. ಅಂದ್ರೆ ಅವರ ವಯಸ್ಸಿಗೆ ಬಂದಂತಹ ಅವರ ಹಿರಿಯ ಮಗ ತೀರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಅವರ ಹಿರಿಯ ಮಗ ತೀರ್ಕೊಳ್ತಾರಂತೆ. ಆ ಮಗ ತೀರ್ಕೊಂಡಾಗ ಅವರ ಮದುವೆ ನಿಶ್ಚಯವಾಗಿರುತ್ತಂತೆ. ಆಗ ಎಲ್ಲರೂ ಹೇಳ್ತಾರಂತೆ ನಿಮ್ಮ ಮಗ ತೀರ್ಕೊಳ್ಳೋದಕ್ಕೆ ಆ ಒಂದು ಮದುವೆ ನಿಶ್ಚಯ ಆಗಿದ್ದಂತ ಹುಡುಗಿಯ ಕಾಲ್ಗುಣವೇ ಕಾರಣ ಅಂತ ಎಲ್ಲರೂ ಹೇಳ್ತಾರಂತೆ. ಆಗ ಅವರು ಇಂತಹ ಒಂದು ಸಾಮಾಜಿಕ ಅನಿಷ್ಟಗಳಿಗೆ, ಈ ಒಂದು ಮೂಢ ನಂಬಿಕೆಗಳಿಗೆ ಅವರಿಗೆ ಮಾತಲ್ಲಿ ಉತ್ತರ ಕೊಡೋದಿಲ್ಲಂತೆ. ಅದೇ ಹುಡುಗಿಯನ್ನ ತಮ್ಮ ಇನ್ನೊಂದು ಮಗನಿಗೆ ತಂದುಕೊಳ್ಳುವ ಮೂಲಕ ಈ ಒಂದು ಸಾಮಾಜಿಕ ಅನಿಷ್ಟಗಳಿಗೆ, ಈ ಒಂದು ಮೂಢ ನಂಬಿಕೆಗಳಿಗೆ ಅವರು ಕಡಿವಾಣವನ್ನ ಹಾಕ್ತಾರೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ನಿಮಗಾಗಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನಾವು ಸಾಮಾನ್ಯವಾಗಿ ಬೀಚಿಯವರನ್ನ ಗುರುತಿಸೋದು ಅವರು ಒಬ್ಬ ಶ್ರೇಷ್ಠ ಸಾಹಿತಿ ಕನ್ನಡದಲ್ಲಿ ಅಂತ ಅಲ್ವಾ. ಬೀಚಿಯವರು ಸಾಹಿತಿಯಾಗಿ ಬೆಳೆದದ್ದು ಹೇಗೆ ಅಂದ್ರೆ, ಅವರು ಪ್ರಾರಂಭದಲ್ಲಿ ಕನ್ನಡದ ಬಗ್ಗೆ ಅವರಿಗೆ ಅಷ್ಟೊಂದು ಒಲವಿರಲಿಲ್ಲ. ಏಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬೀಚಿಯವರು ಹುಟ್ಟಿ ಬೆಳೆದಿದ್ದೆಲ್ಲ ಬಳ್ಳಾರಿ ಪ್ರಾಂತ್ಯದಲ್ಲಿ. ಸ್ವತಂತ್ರ ಪೂರ್ವದಲ್ಲಿ ಬಳ್ಳಾರಿ ಪ್ರಾಂತ್ಯದಲ್ಲಿ ತೆಲುಗಿನ ಪ್ರಭಾವ ಸಾಕಷ್ಟಿತ್ತು. ಹಾಗಾಗಿ ಇವರು ಕನ್ನಡದವರೇ ಆಗಿದ್ರೂ ಸಹ, ಬೀಚಿಯವರು ಕನ್ನಡದವರೇ ಆಗಿದ್ರೂ ಸಹ, ಅವರು ಹೆಚ್ಚು ಕಲಿತಿದ್ದೆಲ್ಲ ತೆಲುಗಿನಲ್ಲಿ. ಅವರಿಗೆ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ತುಂಬಾ ವ್ಯಾಮೋಹ ಇತ್ತು. ಹಾಗಾಗಿ ಜೊತೆಗೆ ಕನ್ನಡ ಅಷ್ಟಾಗಿ ಅವರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ ಕೂಡ. ಅವರು ಕನ್ನಡದಲ್ಲಿ ಇಷ್ಟೊಂದು ಶ್ರೇಷ್ಠ ಸಾಹಿತಿ, ಇಷ್ಟೊಂದು ದೊಡ್ಡ ಹಾಸ್ಯ ಮಟ್ಟದ ಸಾಹಿತಿ ಆಗ್ಬೇಕು ಅಂದ್ರೆ ಅವರ ಮೇಲೆ ಪ್ರಭಾವ ಬೀರಿದಂತದ್ದು ಅಂದ್ರೆ ಅನಕೃ ಅವರ ಸಂಧ್ಯಾರಾಗ ಕಾದಂಬರಿ. ಅವರು ಅನಕೃ ಅವರ ಸಂಧ್ಯಾರಾಗ ಕಾದಂಬರಿಯನ್ನ ಯಾವಾಗ ಓದ್ತಾರೋ ಅವರಿಗೆ ಅವಾಗ್ಲೇ ಗೊತ್ತಾಗಿದ್ದು ಕನ್ನಡದಲ್ಲೂ ಸಹ ಶ್ರೇಷ್ಠವಾದ ಸಾಹಿತ್ಯ ಇದೆ ಅಂತ ಹೇಳಿ ಅಲ್ಲಿಂದಲೇ ಅವರು ಕನ್ನಡದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗೇನೆ ಅವರ ಮೇಲೆ ಮತ್ತೆ ಪ್ರಭಾವ ಬೀರದಂತವರು ಅಂದ್ರೆ ಡಿವಿಜಿ ಅವರು. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿ, ಮತ್ತೊಂದು ಅಂದ್ರೆ ಕೆವಿ ಅಯ್ಯರ್ ಅವರ ರೂಪದರ್ಶಿ. ಇವರು ತಮ್ಮ ಕನ್ನಡದಲ್ಲಿ ತಮ್ಮ ಬರವಣಿಗೆಯನ್ನ ಹಾಸ್ಯಕೂಟ ಅನ್ನುವಂತಹ ಒಂದು ಕಾದಂಬರಿಯ ಮೂಲಕ ಪ್ರಾರಂಭ ಮಾಡ್ತಾರೆ. ಆ ಕಾದಂಬರಿ ಪ್ರಖ್ಯಾತಿಯನ್ನ ಪಡೆಯುತ್ತಿದ್ದ ಹಾಗೆಯೇ ಅವರು ಅವಿಶ್ರಾಂತವಾಗಿ ಬರಿತಾ ಹೋಗ್ತಾರೆ. ಅವರ ಬದುಕಿನ ಕೊನೆಯ ಕ್ಷಣದವರೆಗೂ ಅವರು ಬರಿತಾ ಹೋಗ್ತಾರೆ. ಒಟ್ಟಾಗಿ ಅವರು 65 ಹೆಚ್ಚು ಕೃತಿಗಳನ್ನ ಬರೀತಾರೆ. ಅವುಗಳಲ್ಲಿ 35 ಹೆಚ್ಚು ಕಾದಂಬರಿಗಳು, ಹಾಗೇನೆ ಉಳಿದಂತೆ ಸಣ್ಣ ಕಥೆಗಳನ್ನ, ರೇಡಿಯೋ ನಾಟಕಗಳನ್ನ, ಹರಟೆಗಳನ್ನ, ಲಲಿತ ಪ್ರಬಂಧಗಳನ್ನ, ಹಾಸ್ಯ ಬರಹಗಳನ್ನ ಬರಿತಾ ಹೋಗ್ತಾರೆ. ಬೀಚಿಗಳ ಕಥೆಗಳಲ್ಲಿ ಸಾಮಾನ್ಯವಾಗಿ ತಿಮ್ಮ ಇದ್ದೇ ಇರ್ತಾನೆ. ಆಗ ಒಬ್ರು ಕೇಳ್ತಾರೆ ಬೀಚಿಯವರಿಗೆ, ಬೀಚಿಯವರೇ ನಿಮ್ಮ ಕಥೆಯಲ್ಲಿ ಬರುವಂತಹ ತಿಮ್ಮನಿಗೂ ಡಿವಿಜಿ ಅವರ ಕಗ್ಗದಲ್ಲಿ ಇರುವಂತಹ ತಿಮ್ಮನಿಗೂ ಏನ್ ವ್ಯತ್ಯಾಸ ಅಂತ ಕೇಳಿದಾಗ ಬೀಚಿಯವರು ಹೇಳ್ತಾರೆ, ಡಿವಿಜಿ ಅವರ ತಿಮ್ಮ ಸೂರ್ಯನಾದ್ರೆ ನನ್ನ ತಿಮ್ಮ ಬರೀ ಲಾಟೀನು ಅಂತ ಹೇಳ್ತಾರೆ. ಅಂದ್ರೆ ಡಿವಿಜಿ ಅವರ ಬಗ್ಗೆ ಅವರಿಗೆ ಅಷ್ಟೊಂದು ಅಪಾರ ಗೌರವ ಅಭಿಮಾನ ಇತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಬೀಚಿಯವರದ್ದು ಹಾಸ್ಯ ಬರವಣಿಗೆ ಅಂದ ತಕ್ಷಣ ಅದು ಒಂದು ರೀತಿ ಟೈಮ್ ಪಾಸ್ಗೆ ನಕ್ಕು ಮರೆತು ಬಿಡೋದಕ್ಕೆ ಇರುವಂತಹ ಹಾಸ್ಯ ಆಗಿರಲಿಲ್ಲ. ಅದರಲ್ಲಿ ಒಂದು ಸಾಮಾಜಿಕ ಅಂಕುಡೊಂಕುಗಳನ್ನ ತಿದ್ದುವಂತಹ ಒಂದು ಸಂದೇಶ ಇದ್ದೇ ಇರ್ತಾ ಇತ್ತು. ಬೀಚಿಯವರು ಹೇಳ್ತಾರೆ, ನಗ್ರಪ್ಪ ಬದುಕಿರುವಾಗಲೇ ನಗ್ರಿ, ಸತ್ಮೇಲೆ ನಗಕ್ಕೆ ಬಾಯ್ ಬಿಟ್ರೆ ಅಕ್ಕಿ ಕಾಳು ಹಾಕ್ತಾರೆ, ನಗು ಜೀವಂತಿಕೆಯ ಸಂಕೇತ, ನಗಲಾರದವನು ಬದುಕಿದ್ರೂ ಸತ್ತಂತೆ ಅಂತ ಹೇಳಿ ನಗುವಿನ ಅಗತ್ಯತೆಯ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಹೇಳ್ತಾರೆ ಬೀಚಿಯವರು. ಇಂತಹ ನಮ್ಮ ಬೀಚಿಯವರು ಡಿಸೆಂಬರ್ 7, 1980 ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ. ಬೀಚಿಯವರು ನಮ್ಮನ್ನೆಲ್ಲ ಭೌತಿಕವಾಗಿ ಬಿಟ್ಟು ಹೋಗಿದ್ರೂ ಸಹ ಅವರು ಬರೆದಂತಹ ಸಾಹಿತ್ಯದ ಮೂಲಕ, ಅವರ ಬರವಣಿಗೆಯ ಮೂಲಕ, ಅವರ ಹಾಸ್ಯ ಸಾಹಿತ್ಯದ ಮೂಲಕ, ನಗೆ ಚಟಾಕಿಯ ಮೂಲಕ ಇಂದಿಗೂ ನಮ್ಮೊಂದಿಗಿದ್ದಾರೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಕಾರಣ ಇಲ್ಲದೆ ನಕ್ಕಿದ್ರೂ ಚಲೋ, ಹಂಗೂ ನಕ್ಕಿದ್ರೆ ಚಲೋ, ಕಾರಣ ಇಟ್ಕೊಂಡು ನಕ್ಕಿದ್ರೂ ಚಲೋ, ಒಟ್ಟಾರೆ ನಗು ನಗುತ್ತಾ ನಕ್ಕೋತಿದ್ರೆ ನಿಜವಾಗ್ಲೂ ಚಲೋ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ನಿಮಗೂ ಗೊತ್ತು. ಇಲ್ಲಿ ನಾವು ಪ್ರಯತ್ನ, ನಾನಲ್ಲ ನನ್ನೊಂದಿಗೆ ಇರೋ ರಾಮರಾಜು ಮಸಲಕ್ಷ್ಮಿ ಬಂದು ನಿಮ್ಮನ್ನು ನಗಿಸೋ ಪ್ರಯತ್ನ ಮಾಡ್ತಾರೆ ಆತ್ಮೀಯ ಸ್ನೇಹಿತರೆ ಈ ಕಾರ್ಯಕ್ರಮದ ಮುಖಾಂತರ. ಹಾ ಓಕೆ, ಇವತ್ತಿನ ವಿಷಯ ಏನು ಅಂತ ಸ್ವಲ್ಪ ನಾನು ಹೇಳ್ತೇನೆ. ಅವರು ಬರ್ತಾ ಇದ್ದಾರೀಪ್ಪ, ಎಸ್ ಅವರು ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಕಾಫಿ ಟೀ ನೀವೆಲ್ಲರೂ ಕುಡಿದಿರ್ತೀರಿ ನೋಡಿ. ತಮ್ಮ ಜೀವನದಲ್ಲಿ ಮುಂಜಾನೆ ಪ್ರಾರಂಭ ಕಾಫಿ ಟೀದಿಂದ ಆಗುತ್ತೆ. ಆದರೆ ಮಸಲಕ್ಷ್ಮಿ ಅವರು ಈಗ ಯಾವುದೋ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ನೋಡಿದ್ರಿ, ಮುಂಜಾನೆ ಕಾಫಿ ಟೀ ಕುಡಿದ್ರೆ ತಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಮುಂಜಾನೆ ಎದ್ದ ತಕ್ಷಣ 1.5 ಲೀಟರ್ ನೀರು ಕುಡ್ದಾರ್ರಿ ಅವರ. ಆತ್ಮೀಯರೇ, ಮನೆಯಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ, ಏಕೆಂದರೆ 1.5 ಲೀಟರ್ ನೀರನ್ನು ಸೇವಿಸಿ ಅಯ್ಯೋ ಎಲ್ಲಿರ್ತಾರೆ, ಮನೆಯ ಬಾತ್ರೂಮ್ಗೆ ಹೋಗಾಕತ್ತಾರ ಬರಾಕತ್ತಾರ, ಹೋಗಾಕತ್ತಾರ ಬರತ್ತಾರ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಆ್ಯಪ್ನಲ್ಲಿ ನೀವು ಬಂದಿದ್ದೀರಾ, ನಿಮ್ಮನ್ನು ಸ್ವಾಗತಿಸುತ್ತಾ ಒಂದು ಸುಮಧುರವಾದ ಗೀತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಹಾಸ್ಯ ಹನಲು ಕಾರ್ಯಕ್ರಮ.

0: ಆತ್ಮೀಯ ಸ್ನೇಹಿತರೆ ಬಂದಿದ್ದಾರೆ, ನಿಮ್ಮ ಎಲ್ಲರ ಪ್ರೀತಿ ಆರಾಮರಾಜವರು. ನೀವೊಬ್ರು ಬಂದಿದ್ರಿ.
1: ಯಪ್ಪ ಏನ್ ಹೇಳೋದು ಬಂಕೆ? ಅಲ್ಲೋ ಮುಂಜಾನೆ ಎದ್ದ ತಕ್ಷಣ 1.5 ಲೀಟರ್ 2 ಲೀಟರ್ ನೀರು ಕುಡ್ದಾಳು ಮಾರಾಯ. ಬಾತ್ರೂಮ್ಗೆ ಹೋಗಿ ಕುಂತಾಳು, 1.5 ಲೀಟರ್ ಕುಡ್ದ, ಸ್ವಲ್ಪ ವ್ಯಾಯಾಮ ಮಾಡ ಅಂತ ಹೇಳಿದ್ರೆ 2 ಲೀಟರ್ ಕುಡ್ದು ಕುಂತ ನ್ಯೂಸ್ ಪೇಪರ್ ಓದ್ಕೋತ ಕುಂತಾಳ. ಇಡೀ ವಾರ ಮಂಚು ಅಂದ್ರೆ ಯಾವಾಗಿಂದ ಅಕ್ಕಿನ ಜೊತೆ ಮದುವೆ ಆಗೈತೆ ನೋಡ ಮಂಚು, ಅವಾಗಿಂದ ನಾನು ನೋಡಾಕತ್ತೇನೆ ಅಕ್ಕಿ ಮುಂಜಾನೆ ಎದ್ದು ಕೂಡ ಅದ ಕರ್ರಗ ಕಾಫಿ ಕುಡಿತಾಳ ಮಂಚು.
0: ಬ್ಲ್ಯಾಕ್ ಕಾಫಿ
1: ಆ ಕನ್ನಡಲ್ಲಿಯೂ ಅದನ್ನ ಹೇಳಿದ್ನಲ್ಲೋ ಮಂಚು, ಕರ್ರಗ ಕಾಫಿ ಕುಡಿತಾಳ ನೋಡಪ್ಪ ಅಕ್ಕಿ. ಅದನ್ನ ಬಿಟ್ಟ ಈಗ ನೋಡಿದ್ರೆ ಏನೋ ಮುಂಜಾನೆ ಎದ್ದ ಖಾಲಿ ಹೊಟ್ಟೆಯಾಗ ಮಂಚು ಫುಲ್ 2 ಲೀಟರ್ ಗರಂ ನೀರು ಕುಡಿದ್ಬಿಟ್ಟಾಳಪ್ಪ.
0: ಬಿಸಿ ಬಿಸಿ ನೀರು
1: ಓಗರ್ ಬ್ಯಾಚ್ ಕೋಪ, ಏ ಬಿಸಿ ಬಿಸಿ ಯಾರು ಕುಡಿತಾರ ಮಂಚು. ಆ 2 ಲೀಟರ್ ನೀರು ಕುಡ್ತಾಳು, 1.20 ಸಲ ಯಾರು ಹೋಗ್ಯಾಳ ನೋಡಪ್ಪ ಬಾತ್ರೂಮ್ ಮುಗಿಯೋವ ಪಾಪಕ್ಕಿಂದ.
0: ಏನಾದರೂ ಏನಾದ್ರು ಪ್ರಯತ್ನ ಮಾಡ್ತಿರ್ತಾರಲ್ರಿ.
1: ಹಂಗೆ ನೋಡಿದ್ರೆ ಮಂಚು, ನಮ್ಮ ಹೆಣ್ಮಕ್ಳ ನೀರು ಕಮ್ಮಿ ಕುಡಿತಾರಂತ ಒಂದು ವೈದ್ಯರ ಸಂದರ್ಶನದಲ್ಲಿ ಹೇಳಿದ್ರಲ್ಲ ವೇಣು ದುನಿಯಾಗ.
0: ಕರೆಕ್ಟ್. ಅವ್ರು ಆ ಸಂದರ್ಶನದಲ್ಲಿ ಹೇಳುವಾಗ ನೆನಪು ಆಯಿತು ನನಗೆ, ಬಹಳಷ್ಟು ಮಹಿಳೆಯರು ನೀರು ಕಮ್ಮಿ ಕುಡಿತಾರೆ ಪ್ರವಾಸದ ಸಂದರ್ಭದಲ್ಲಿ. ಈಗ ಸಾಯಂಕಾಲ ಟ್ರೈನು ಬಸ್ಸು ಫ್ಲೈಟ್ ಏನಾದ್ರು ಇದ್ದರೆ ಮಧ್ಯಾಹ್ನದಿಂದ ನೀರು ಕುಡಿಯೋದು ನಿಲ್ಲಿಸ್ತಾರೆ, ಏಕೆಂದರೆ ಎಲ್ಲಿಯೂ ಶೌಚಾಲಯ ಇರೋದಿಲ್ಲ ಅಂತ ಸಂದರ್ಭವಾಗಿ.
1: ಅದಕ್ಕೆ ಈ ಇನ್ಸ್ಟಾಗ್ರಾಮ್ನಾಗ ಮಂಜು ಒಂದು ವೀಡಿಯೋನಾಗ ತತ್ತಿ ತಿನ್ಬೇಡ್ರಿ, ಒಂದು ವೀಡಿಯೋನಾಗ ತತ್ತಿ ತಿನ್ನ್ರಿ, ಇನ್ನೊಂದು ವೀಡಿಯೋನಾಗ ಅನ್ನ ಬಿಡ್ರಿ, ಇನ್ನೊಂದು ವೀಡಿಯೋನಾಗ ಅನ್ನ ತಿನ್ನ್ರಿ, ಇನ್ನೊಂದು ವೀಡಿಯೋನಾಗ ಚಪಾತಿ ಬಿಡ್ರಿ ರೊಟ್ಟಿ ಬಿಡ್ರಿ, ಇನ್ನೊಂದು ವೀಡಿಯೋ ಬರ್ತದೆ ರೊಟ್ಟಿ ತಿನ್ನ್ರಿ ಚಪಾತಿ ತಿನ್ನ್ರಿ, ಇನ್ನೊಂದು ವೀಡಿಯೋನಾಗ ಗೋಧಿ ಮಂಚೂರಿಯನ್ ತಿನ್ನ್ರಿ, ಇನ್ನೊಂದು ವೀಡಿಯೋನಾಗ ಏನು ಬೇಕಾದ ತಿನ್ನ್ರಿ, ಇನ್ನೊಂದು ವೀಡಿಯೋನಾಗ ಬರ್ತದೆ ಉಪವಾಸ ಮಾಡ್ರಿ ಅಂತ. ಏನು ಮಾಡೋದು ಮಂಚು
0: ನೋಡ್ರಿ, ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಾರೆ, ಅದರಿಂದ ಅವ್ರಿಗೆ ಲಾಭ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಸಾಂಪ್ರದಾಯಿಕವಾಗಿ ಏನು ಪದ್ಧತಿ ಇದೆ ಹಿರಿಯರು?
1: ಏನು ನನಗೆ ಗೊತ್ತ ಇವೆಲ್ಲ ವಿಷಯ ಗೊತ್ತದಿದ್ದ ನಾನು ಹೆಂಡತಿಗೆ ಯಾರು ಹೇಳೋರು ಮಂಚು?
0: ಸಾಕಾತ್ರಿ, ಒಂದು ಹಾಡನ್ನು ಕೇಳೋಣ.
1: ಆಚೋ ಮಾರ, ಏನಾದರೂ ಒಂದು ಒಳ್ಳೆ ಹಾಡು ಹಚ್ಚಾಕಿ, ಪಾಪ ಫೋನ್ ಹಚ್ತನಪ್ಪ.
0: ಓಕೆ ಓಕೆ, ನೀವು ಫೋನ್ ಹಚ್ಚ್ರಿ. ಆತ್ಮೀಯರೇ, ಒಂದು ಸುಮಧುರವಾದ ಗೀತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮ ಪ್ರೀತಿಯ ಹಾಸ್ಯ ಹನಲು ಕಾರ್ಯಕ್ರಮ.

0: ಸರ ಏನು ಹೇಳಿದ್ರಿಪ್ಪ, ನಾನು ಇಷ್ಟು ಏನಾದ್ರು ಪ್ರಯತ್ನ ಮಾಡಕ್ ಹೋಗ್ತೀವಿ ಎಲ್ಲ ಫೇಲ್ ಆಗ್ತದ್ರಿಪ್ಪ.
1: ನಿಮಗೆ ಯಾರು 2 ಲೀಟರ್ ನೀರು ಕುಡಿಲಿಕ್ಕೆ ಹೇಳಿದ್ರು? ಏನು 1.5 ಲೀಟರ್?
0: ಅಲ್ರಿ ಮಂಜುನಾಥ್ ಸರ, ವಿಡಿಯೋನಾಗ 2.5 ಲೀಟರ್ 2-3 ಲೀಟರ್ ಕುಡಿರಿ ಅಂತ ಹೇಳಿದ್ರಿಪ್ಪ.
2: ಮೋಗದ ಹೋದ ಕಚ್ಚಿ 3 ಲೀಟರ್ ಏನಾದ್ರು ನೀರಿಕ್ಕೆ ಕುಡಿದ್ರ ಮಂಜು? ಅಯ್ಯೋಯ್ಯೋಯ್ಯೋಯ್ಯೋ.
1: ಅಲ್ರಿ 3 ಲೀಟರ್ ನೀರ ಅಂದಿದ್ರೇನ್ರಿ ವಿಡಿಯೋನಾಗ?
0: ಹೌದು ಮಂಜುನಾಥ್ ಸರ, 3 ಲೀಟರ್ ನೀರು ಸೇವಿಸಿದ್ರೆ ದೇಹ ತೂಕ ಕಮ್ಮಿ ಆಗ್ತದಂತ್ರಿಪ್ಪ.
1: 3 ಲೀಟರ್ ಇಡೀ ದಿನದಲ್ಲಿ ಅಂತ ಹೇಳಿರ್ಬೋದು ನೋಡಿ.
0: ಇಲ್ಲ, ಆ ವಿಡಿಯೋನೇ ಹಾಗಿತ್ತು.
1: ಕಾಮೆಂಟ್ ಸೆಕ್ಷನ್ ಏನಾದರೂ ನೋಡಿದ್ರೆ, ಏಕೆಂದರೆ ರೀಲು ಅಥವಾ ವಿಡಿಯೋ ಅವರ ಗಮನ ಸೆಳೆಯೋಕ್ಕೆ ಇಂಥ ಒಂದು ಟೈಟಲ್ ಹಾಕಿರ್ತಾರೆ, 3 ಲೀಟರ್ ಕುಡೀರಿ ತೂಕ ಕಮ್ಮಿ ಮಾಡಿ.
0: ಹಿಂಗೆ ಹೇಳಿದ್ರಿ ಮಂಜುನಾಥ್ ಸರ್, ಆ ವಿಡಿಯೋನೇ ಹಂಗೆ ಐತ್ರಿ, 3 ಲೀಟರ್ ನೀರು ಕುಡೀರಿ ಆ್ಯಂಡ್ ವಜನ್ ಕಮ್ಮಿ ಮಾಡಿರಿ ಅಂತ.
2: ಏ ಇಡೀ ದಿನ ಮಂಜು ನೋಡ ನಿನ್ನ ವಿಡಿಯೋದ
1: ಈಗೆಲ್ಲ ಸಿಗ್ತದ
2: ನೋಡುವಪ್ಪ, ನಿನಗೆಲ್ಲ ಸಿಗುವುದಿಲ್ಲೇನ?
1: 1 ನಿಮಿಷ. ಓಕೆ, ಡ್ರಿಂಕ್ 3 ಲೀಟರ್ಸ್ ವಾಟರ್ ಆ್ಯಂಡ್ ಲೂಸ್ ವೇಟ್ ಇನ್ ಅ ಡೇ ಅಂತ ಕೆಳಗು ಎಲ್ಲ ಶೆಡ್ಯೂಲ್ ಕೊಟ್ಟಾರಲ್ಲ ರೀ. ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಪಿನ್ಡ್ ಮಾಡಿರೋ ಕಾಮೆಂಟನ್ನು ನೋಡಿಲ್ಲೇನು ರೀ?
0: ಹಾಗಂದ್ರೆ ಏನ್ರಿಪ್ಪ?
2: ತೋ ಏನಾಯ್ತು ಮಂಜು ಕಥೆ?
1: ಇಲ್ಲಿ ವಿಡಿಯೋ ಕರೆಕ್ಟ, 3 ಲೀಟರ್ ನೀರು ಸೇವಿಸಿ ದೇಹ ತೂಕ ಕಮ್ಮಿ ಮಾಡಿ ಕರೆಕ್ಟ್. ಕಾಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಅಂತ ಪಿನ್ ಮಾಡಿರ್ತಾರೆ.
2: ಯಾವ ಪಿನ್? ಸೇಫ್ಟಿ ಪಿನ್? ಏನಿದೆ ಹೆಣ್ಮಕ್ಳು ಹಾಕೋ ಪಿನ್?
0: ಗಬ್ರಿಪ್ಪ ನೀವು ಹೇಳ್ರಿ ಮಂಜುನಾಥ್ ಸರ.
1: ಹಾಂ, ಸೊ ಈ ಪಿನ್ ಮಾಡ್ಯಾರ, ಅದ್ರಾಗ ಹೇಳ್ಯಾರ ಇಡೀ ದಿನದ

0: ಇನ್ಫಾರ್ಮೇಶನ್ ಅವ್ರು ಕೆಳಗಡೆ ಕೊಡ್ತಾರೆ, ವಿಡಿಯೋ ಆಕರ್ಷಣೆ ಮಾಡ್ಲಿಕ್ಕೆ, ಅಟೆನ್ಷನ್ ಗ್ರ್ಯಾಬ್ ಮಾಡ್ಲಿಕ್ಕೆ ಅದ್ರಾಗ ಹಂಗಾಗುತ್ತೆ.
1: ಅಂದ್ರೆ ನನ್ ಸರಿ ಈಗ ನಾನು ಏನ್ ಮಾಡಿದ್ರಿಪ್ಪ?
2: ಹೋಗ್ ಬಾತ್ರೂಮ್ ನಾಗ ಕೊಡ್ರಿ ಮತ್ತೆ ಏನ್ ಹೇಳೋದಪ್ಪ, ಮಳೆ ಆದ್ರೂ ಕಮ್ಮಿ ಆಗುದಿಲ್ಲ, ಬಾತ್ರೂಮ್ 10-20 ಸಲ ಹೋಗತ್ತಾಗ ಮೋಡ್ ಮುಂಚಾನೆ 2.5 ಲೀಟರ್ ಯಾರು ನೀರು ಕುಡಿತಾರೋ ಮಂಜು, ನಾ ಹೇಳಾಕತ್ತೇನೆ ಎಷ್ಟು ನೀರು ಕುಡಿಬೇಡ, ಹಿಂಗೆ ಏನ್ ಕುಡಿ ಆಗತ್ತಿ ಅಂತ ಸಾಕ ತೋಪ ನನಗ.
0: 3 ಲೀಟರ್ ನೀರು ಹೆಂಗ್ರಿಪ್ಪ?
1: 3 ಅಲ್ಲ 2 ಲೀಟರ್ ಸಾಕ, ನಾ ಬಾತ್ರೂಮ್ ಹೋಗಿ ಬಂದಿದ್ದಪ್ಪ.
2: ಓದಿ ನೋಡ, ಈಕೆ ಬಾತ್ರೂಮ್ ಓಡಾಡೋದು ಬರ್ಬೋದ್ನಾಗ ಮಂಜು, ಈಕೆ ಪೂರ್ತಿ ವಜನ್ ಕಮ್ಮಿ ಆಗ್ತದ ನೋಡು.
1: ಹೇಗಪ್ಪ ನೀವು ಮಂಜು ನೆನ್ಸರಿ, ಇಲ್ಲಿ ಬಾತ್ರೂಮ್ ಎಲ್ಲಿದೆ?
0: ಇಲ್ಲಿಂದ್ರೆ ಸ್ಟ್ರೇಟ್ ಅಲ್ಲಿ ಹೋಗ್ರಿ, ಅಲ್ಲಿ ಲೆಫ್ಟ್ಗೆ ಇತ್ತು ನೋಡ್ರಿ. ಆಲ್ ರೈಟ್ ಆತ್ಮೀಯರೇ, ಇವ್ರ ಬಾತ್ರೂಮ್ ಹೋಗ್ಯಾರ, ನೀವು ಎಲ್ಲಿ ಹೋಗ್ಬೇಡ್ರಿ, ಒಂದೊಳ್ಳೆ ಹಾಡು ಕೇಳ್ರಿ, ಮಜಾ ಮಾಡಿ.

0: ಯಪ್ಪ ಹಚ್ಚಿದೆ ಹಾಡ ನನಗಂತೂ ಸಾಕಾಗೈತೆ ನೋಡಲ್ಲಿ ಮಂಜು ಪಾಪ ನನ್ನ ಹೇಳ್ತಿರೋ ಎಷ್ಟಿದ್ರೂ ಎಷ್ಟೆಲ್ಲ ಪ್ರಯತ್ನ ಮಾಡಾಕತ್ತಾಳು ಈಗೆಲ್ಲ ಇವು ವಿಡಿಯೋ ಭಾಳ ಡೇಂಜರ್ ಐತಪ್ಪ ಮಂಜು.
1: ಕರೆ ರೀ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನೋಡೋ ಒಂದು ತಾಳ್ಮೆ ಇಲ್ಲ.
0: ನೀ ಅದ ಕಾರ್ಯಕ್ರಮನ್ಯಾಗ ಹೇಳ್ತಿಲ್ಲ ಮಂಜು, ತಾಳ್ಮೆ ಯಾವ ಅಂಗಡಿ ಪಾವ್ ಪಾವ್ ಕಿಲೋ ಸಿಗ್ತದ ಹೋಗಿ ತೊಗೊಂಡು ಬರ್ಬೇಕಾ ಅಂತ ಇನ್ನೇನ ಹೇಳಪ್ಪ ಹೆಂಗ್ ಮಾಡುದು ಅಂತ.
1: ಏನಾಗಿದೆ 30 ಸೆಕೆಂಡ್ ವಿಡಿಯೋ 3 ಸೆಕೆಂಡು ನೋಡುವಂತಹ ತಾಳ್ಮೆ ಇಲ್ಲ. ಈಗ ಇವರು ಮಸಲಕ್ಷ್ಮಿ ಅಂತವ್ರಿಗೆ ಎಷ್ಟೋ ಜನರು ವಿಡಿಯೋ ನೋಡ್ತಾರೆ, ವಿಡಿಯೋನಲ್ಲಿ ಹಾ ನೆಡ್ರಿ ಇದನ್ನ ನಾಳಿಂದ ಸ್ಟಾರ್ಟ್ ಅದು ವಿಡಿಯೋ ಕಂಪ್ಲೀಟ್ ಆಗಿ ವಿಚಾರ ಮಾಡೋದಿಲ್ಲ. ಆ್ಯಂಡ್ ಏನೇ ಒಂದು ಹೊಸದು ಪ್ರಾರಂಭ ಮಾಡಲಿಕ್ಕೆ ಹೋಗೋಗಿದ್ದ ಮುಂಚೆ ಸ್ಲೋಲಿ ಸ್ಲೋಲಿ ಮಾಡಬೇಕು. 3 ಲೀಟರ್ ಅಂದಾರಲ್ರಿ, ಅರ್ಧ ಗ್ಲಾಸ್ ಒಂದು ಗ್ಲಾಸ್ದಿಂದ ಪ್ರಾರಂಭ ಮಾಡೋದು ಬಿಟ್ಟಿವ್ರು ಮುರಿ ಬಂದ್ರಿಪ್ಪ ನೋಡ.
2: ಮಂಜುನಾಥ್ ಸರ ಏನು ಮಾಡೋದು ಹೇಳ್ರಿಪ್ಪ ನೀವ.
1: ನಾನು ಅದನ್ನು ಹೇಳಾಕತ್ತಿದ್ದೆ, 3 ಲೀಟರ್ 4 ಲೀಟರ್ ನೀರು ಸೇವಿಸೋದಲ್ಲ ಮುಖ್ಯ, ದಾಹ ಆದಾಗ ಕುಡೀರಿ ಆ್ಯಂಡ್ ಮುಂಜಾನೆ ಕುಡಿಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆದರೆ ಇದೇನ್ರಿ 2 ಲೀಟರ್ ಉತ್ತಮ ಅಲ್ಲ.
2: ಮಂಜುನಾಥ್ ಸರ್ ಒಂಥರ ಸುಸ್ತನ್ಸಾಗತ್ತದ್ರಿಪ್ಪ.
0: ಮತ್ತೆ 20-30 ಸಲ ಬರೇ ಬಾತ್ರೂಮ್ಗೆ ಹೋಗಿ ಬರೋದು ಹೋಗಿ ಬರೋದು ಹೋಗಿ ಬರೋದು ಮಾಡಿರೋ ಮತ್ತೆ ಸುಸ್ತಾಗೋದಿಲ್ಲ. 3-2 ಲೀಟರ್ ನೀರು ಕುಡ್ದ ಬರೇ ಬಾತ್ರೂಮ್ ಹೋಗಿ ಬರುದ್ರೇ ಆಗ ನಿನ್ನ ವಚನ ಅದು ಏನದು 10,000 ಸ್ಟೆಪ್ಸ್ ಅಂತ ನೋಡಪ್ಪ ಮಂಚು. ಇದೇನಾದ್ರು ವಾಚ ನನಗೆ ಕಟ್ಟಿದ್ರೆ ಅಯ್ಯೋ ನಾವು ರೈತರಪ್ಪ, ಮುಂಜಿ ಮುಂಜಾನೆ ಹೊಲಕ್ಕೆ ಹೋಗೋದು ಬರೋದು ಹೋಗೋದು ಬರೋದು ಅದ್ರಾಗ ಮುಂಜಾನೆದ ಟೈಮ್ನಾಗ ಒಂದು 15-20 ಸಾವಿರ ಖತಮಾಗಿರ್ತದೆ ಏನದ ಹೆಜ್ಜೆಗಳು.
1: ಕರೆಕ್ಟ್ ಐತೆ. ಸೊ ನಾನು ಎಲ್ಲೋ ಇನ್ನಪ್ಪ ಮಿಸ್ ಆಯ್ತು ನೋಡಿ.
2: ಮಂಜುನಾಥ್ ಸುಸ್ತಾಗತ್ತದ್ರಿ.
1: ಸುಸ್ತಾಗುದ ಅಲ್ರಿ, ಇಷ್ಟು ನೀರು ಕುಡಿದ್ರಿ ದೇಹದಿಂದ ಉಪ್ಪಿನಂಶನೂ ಹೋಗಿರ್ಬೋದು. ಈಗ ವೈದ್ಯರ ಕಡೆ ಹೋಗಿ, ನಾನೇನು ವೈದ್ಯನಲ್ಲ, ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ತೋರಿಸ್ತಾರೆ ಪಟ್ ಅಂತ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಪಾಯಿಂಟ್ ಹೇಳ್ತಾ ಇದ್ದೆ.
2: ಅಂದ್ರೆ ನಾನೀಗ

0: ಏನಿಲ್ಲ, ಪಾವತಿಲೋ ತಾಳ್ಮೆ ತಗೊಂಡು ಬಾ ನೀ ಒಂದು ಸ್ವಲ್ಪ. ನಿನ್ನ ಮೈನ್ಯಾಗ ಇಷ್ಟು ವಜನ್ ಐತಲ್ಲ, ಅದ್ರಾಗ ಇನ್ನೊಂದು ಅರ್ಧ ಕಿಲೋ ಬೆಳೆಸ್ಕೋ. ಆ ಅರ್ಧ ಕಿಲೋನ ನೀನ ತಾಳ್ಮೆ ಇಟ್ಕೋ.
1: ಇವ್ರು ಮತ್ತೆ ಭಯ ಹೇಳ್ತಾರೆ ನೋಡ್ರಿಪ್ಪ.
2: ಭಯವರ ಅಲ್ರಿ, ನೀವು ಮಾಡಿರಿ ಇಂಥ ತಪ್ಪು. ಇವತ್ತು ನೀವು ವಿಡಿಯೋ ನೋಡಿದ್ರೆ 3 ಲೀಟರ್ ನೀರು ಸೇವಿಸಿ ಅಂತ, ನಾಳೆ ನೀವು ಒಂದು ವಿಡಿಯೋ ನೋಡಿದ್ರೆ ಮುಂಜಾನೆ ಐದು ಕೂಡಲೇ 1/2 ಲೀಟರ್ ತುಪ್ಪ ಕುಡಿದ್ರಿ ಅಂತ.
0: ಏನು ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ಮಾತ್ರ. ಏ ಮರ, ನೀರು ಮಠ ಓಕೆ, ನೀರೇನು ಉಚಿತವಾಗಿ ಸಿಗ್ತದ, ಇನ್ನು ತುಪ್ಪ 1/2 ಲೀಟರ್ ಮಂಚು ನನ್ನ ಲುಂಗಿ ಹರ್ದು ಹಾಕ್ತೀನಿ.
2: ಗಬ್ರಿ ಹೇಳಾಗತ್ತೆ, ಇದು ಸತ್ಯ ಅಲ್ಲ. 1/2 ಲೀಟರ್ ತುಪ್ಪ ಯೋ ಬಾಗಿ ಬಿಡಕ್ಕೆ, ತುಪ್ಪ ಹಂಗೆ ನೋಡಿದ್ರೆ ತಿನ್ಬೇಕು ಉತ್ತಮ. ಮುಂಜಾನೆ ಒಂದು ಚಪ್ಪ
0: ಮತ್ತೇನಾದ್ರೂ ಹೊಸ ಹಾಕಾವ್ ನೋಡಪ್ಪ ಮಂಚು. ಯಪ್ಪ ಹೋಗಿ ಮಂಚಿನ ಸರ್ ಏನಂದ್ರೆ ತುಪ್ಪದ ಬಗ್ಗೆ? ಯಪ್ಪ ದೇವರ ಪ್ರಾರಂಭವಾಗಿ ಇನ್ನೇನೋ ಹೊಸ ಸ್ಟಾರ್ಟ್ ಮಾಡೋಕ್ಕೆ ವಜನ್ ಕಮ್ಮಿ ಮಾಡಿ. ಏ ಮಂಜು ನಿನ್ನ ಬಾಯಿ ಮುಚ್ಚೋ ಮರಾಯ.
2: ಒಂದು ನಿಮಿಷ, ತುಪ್ಪದ ಬಗ್ಗೆ ಅಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೇನೆ. ಏನಾದರೂ ಒಂದು 1/2 ಲೀಟರ್ ಮುಂಜಾನೆ ಎದ್ದು ತುಪ್ಪ ಕುಡೀರಿ, ಮೈ ಕಮ್ಮಿ ಆಗ್ತದಂದ್ರೆ 1/2 ಲೀಟರ್ ತುಪ್ಪ ಕುಡಿತೀರಿ ನೀವು?
1: ಅಲ್ಲ, ತುಪ್ಪ ಕುಡಿದ್ರೆ ಮೈ ಕಮ್ಮಿ ಆಗ್ತದೆ ಏನ್ರಿ 1/2 ಲೀಟರ್?
0: ನೋಡಿದೆ ಮಂಜು, ವಿಚಾರ ಮಾಡುವಲ್ಲ ಆಕಿಗೆ ಏನು ಹೇಳುವಲ್ಲ.
2: ಸ್ನೇಹಿತರೆ, ನಾನಾದರೂ ಮುಗೀತು, ನೀವ ಹೇಳ್ರಿ ಮಸ್ತ್. ಅಯ್ಯೋ
1: ನೀವು ಹೇಳಿರಲ್ಲ ಅಪ್ಪ.
2: ನಾನು ಹೇಳಾಗತ್ತೇನೆ, ಈಗ 1/2 ಲೀಟರ್ ತುಪ್ಪ ಕುಡೀರಿ ಅಂದ್ರೆ ಮೈ ವಜನ್ ಕಮ್ಮಿ ಆಗುತ್ತಾ?
1: ಇಲ್ಲ ಅಂದ್ರೆ ಆಗುದಿಲ್ವಾ?
0: ಏನು ಹೇಳೋದು ನೋಡಿ, ಇದ ಪ್ರಾಬ್ಲಮ್ ಐತೆ ಮಂಜು. ಏನೋ ಹೇಳಿದ್ರೂ ಅದೊಂದು ಸ್ವಲ್ಪ ವಿಚಾರ ಮಾಡ್ಲಯ್ಯವ್ವ. 1 ಚಮಚ ತುಪ್ಪ ಓಕೆ, ಅದು 1/2 ಲೀಟರ್ ತುಪ್ಪ ಅಂದ್ರೆ ಲೆಕ್ಕ ಹಚ್ಚವ.
1: 1/2 ಲೀಟರ್ ಅಂದ್ರೆ ಅದು ಮೈ ಕಮ್ಮಿ ಆಗ್ತದೇನ್ರಿಪ್ಪ?
2: ಇಲ್ಲ ರೀ, ಆಗುದಿಲ್ಲ. ಇದು ಕೇಳೋರಿಗೂ ಒಂಥರ ಅಂಜಿಗೆ ಬರುತ್ತೆ. 1/2 ಲೀಟರ್ ತುಪ್ಪ ಫಸ್ಟ್ ಆಫ್ ಆಲ್ ಕಾಸ್ಟ್ಲಿ, ಅದು ಆಮೇಲೆ ಕೊಬ್ಬಿನ ಅಂಶ ಏನಂತಾರೆ ಫ್ಯಾಟ್ ಜಾಸ್ತಿ, ಬೇಸಿಕಲಿ ಅದು ಚಲೋ ಅಲ್ಲ. 1 ಚಮಚ ಮಟ್ಟ ಓಕೆ. ನೀವು ಪಾಯಿಂಟ್ ಏನಂದ್ರೆ ಇಂಥದ್ದು ಇನ್ನೊಂದು ವಿಡಿಯೋ ನೋಡ್ತೀವಿ, ಅದಾದ ತಕ್ಷಣ ಇನ್ನೊಂದು ವಿಡಿಯೋ ನೋಡ್ತೀರಿ, ಅದಾದ ತಕ್ಷಣ ಇನ್ನೊಂದು ವಿಡಿಯೋ ನೋಡ್ತೀರಿ, ಅದರ ತಕ್ಕಂಗೆ ನೀವು ಹೋದ್ರೆ ಹುಚ್ಚ ಆಗುತ್ತೀರಿ.
0: ಈಗಾದರೂ ಏನು ಕಮ್ಮಿ, ಮದುವೆ ಮಾಡ್ಕೊಂಡಾಗಿಂದ ನಾನೇ ಹುಚ್ಚಾಗೇನೆ.
1: ಅಯ್ಯೋ ನೋಡಿದ್ರಿ ಇವರು ಹಿಂಗ ಹೋಗ್ರಿ ಬನ್ನ.
2: ಏ ನಿಲ್ರಿ, ಯಾಕ್ರಿ ಆನಂದ್ ರಾಜು ಅವರಿಗೆ ಹಿಂಗೆ ಬೈತ್ರಿ?
0: ಏನು ಮಾಡೋದು ಮಂಚು, ಈಗ ನಾನು 100 ಲೀಟರ್ ನೀರು ಕುಡಿಯವ, 20 ಸಲ ಬಾತ್ರೂಮ್ಗೆ ಹೋಗಿ ಬರಲ್ಲ ನೋಡಪ್ಪ, ನನಗಂತೂ ಸಾಕಾಗಿ ಹೋಗೈತವ.
2: ಆಯ್ತು ಹೋಗ್ರಿ. ಆತ್ಮೀಯ ಸ್ನೇಹಿತರೆ, ನೀವು ಕೂಡ ಒಂದು ವಿಡಿಯೋ ನೋಡ್ತೀರಾ, ಆ ವಿಡಿಯೋದ ಮುಖಾಂತರ ಪಾಲಿಸ್ಲಿಕ್ಕೆ ಪ್ರಯತ್ನ. ಇದುವರೆಗೆ ವಜನ್ ಕಮ್ಮಿ ಮಾಡೋದಂತ ಅಲ್ಲ, ಎಲ್ಲ ರೀತಿಯ ವಿಡಿಯೋಗಳಲ್ಲಿ ಏನಾದರೂ ಒಂದು ಹೇಳ್ತಾರೆ ಇವತ್ತು ಇದು ಬಿಡ್ರಿ ಅದು ಬಿಡ್ರಿ ಅಂತ, ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡಿ. ತಕ್ಕ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ವೈದ್ಯರ ಕಡೆಯಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ.
0: ಏ ಈ ಪಾಯಿಂಟ್ ಬರಪ್ಪಾಗಿ ಹೇಳಿದ್ ನೋಡ.
2: ಕಾರ್ಯಕ್ರಮ ಮುಗಿಸ್ತೇನೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಮಂಜು ನಾಥ್ ಬಾಯ್.
0: ನಾನು ಬಾಯ್ ಅಂತಮ್ಮ.
2: ಹೇಳ್ರಿ ಮೈಕ್ ಚಾಲು ಐತ್ರಿ.
0: ಸ್ನೇಹಿತರೆ, ನೀರೆಲ್ಲ ಹಿಂಗೆ ಕುಡಿಯಕ್ ಹೋಗ್ಬೇಡ್ರಿ, ಹೆಂಡತಿ ತರ ಬಾತ್ರೂಮ್ ಹೋಗಕ್ ಹೋಗ್ಬೇಡ್ರಿ. ನಮಸ್ಕಾರ.
1: ನೀವು ಮತ್ತೆ ಮೈಕ್,
2: ನೀವು ಇಲ್ಲ ಇದೀರಿ? ನೀವು ಇಲ್ಲ ಇದೀರೇನ್ರಿ?
1: ಇಲ್ಲ, ನಾನು ಬಾತ್ರೂಮ್ ಹೋಗಿ ಬಂದ್ರಿಪ್ಪ.
0: ಇನ್ನ ಬಾತ್ರೂಮ್ ಬರ್ರೇ, ಬಾತ್ರೂಮ್ ಹೋಗ. ಸ್ನೇಹಿತರೆ, 3 ಲೀಟರ್ ನೀರು ಕುಡೀರಿ, ಬಾತ್ರೂಮ್ ನಿಮ್ಗೆ ಬಚ್ಚಲ್ ಮನೆಯನ್ನ ನಿಮ್ಮ ಹಾಲು ಮಾಡ್ಕೊಂಡು ಕುಡ್ರಿ.
1: ನೋಡ್ರಿಪ್ಪ
2: ಬಾಯ್ ಅಂದ್ರಿ ಮಸ್ಲಕ್ಷ್ಮಿ ಅವ್ರೆ, ನನಗೂ ಹೋಗ್ಬೇಕು.
1: ಬಾಯ್ ಸ್ನೇಹಿತರೆ.
2: ಚಲೋ ಸ್ನೇಹಿತರೆ, ಟೇಕ್ ಕೇರ್.
3: ಕೇಳಿ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕ ಮಾನ ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ, ಡೋಳೆ ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹೀ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಳಿ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 08312470362 ಆಣಿ 9448998331.

ಈ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿ.

ಪ್ರತಿನಿಧಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ ಯುಎಸ್ಎ, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಈ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೇಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

0: ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-1966. Geekona Success Strategy.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: हेलो दोस्तों, स्वागत है आपका एक बार फिर हमारे शो और आपके फेवरेट शो में, जहां आपने ट्यून किया है वेनु धोनी 90.4 KLE कनसू और हमारा शो बी रिलैक्स चल रहा है। मैं आरजे आयुष आपके साथ हमेशा बना हुआ हूं। जैसे कि मैंने आपसे कहा, लाइफ बहुत बड़ी है और जिंदगी बड़ी होती है तो उसमें प्रॉब्लम्स भी होते हैं। प्रॉब्लम्स आना सामान्य है भैया, ऐसी सिचुएशंस में आप कभी ना कभी पड़ ही जाएंगे, तो ये बहुत ही नॉर्मल सी बात है। लेकिन जितना जरूरी प्रॉब्लम सॉल्व करना है, उतना ही जरूरी है उन इंसिडेंट से हील होना। दोस्तों, हीलिंग कई तरह की सकती है। जैसे पहले मैं आपको बताता हूँ फिजिकल हीलिंग के बारे में। फिजिकल हीलिंग इज द मोस्ट टेंजिबल फॉर्म ऑफ रिकवरी। इट इन्वॉल्व्स अ रिपेयर ऑफ बॉडी इंजरीज एंड अलाइनमेंट्स, अलाउइंग अस टू रीजन आवर स्ट्रेंथ एंड वाइटैलिटी। दोस्तों, मॉडर्न मेडिसिन और टेक्नोलॉजी ने बहुत कुछ बदल कर रख दिया है, जहाँ बहुत सारी ट्रीटमेंट्स आ गई है, थेरेपिस्ट आ गई है, हर चीज सर्जरीज अवेलेबल है, जिससे हम काफी हद तक ठीक हो जाते हैं, हमारी बॉडी हील हो जाती है फिजिकली। कुछ सिनेरियो ऐसे भी है जिनमें बॉडी तो हील हो जाती है लेकिन भैया दिल और दिमाग नहीं हो पाते। दिल और दिमाग उसी जगह अटक कर रह जाते हैं और उसकी हीलिंग होना बहुत जरूरी है। करेंगे बात उन्हीं के बारे में आफ्टर सम सुपर हिट सॉन्ग्स, तो सुनते रहिए हमारा शो बी रिलैक्स ओनली ऑन वेनु ध्वनि 90.4 KLE कनसू पर।
1: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಾಹಪುರ ಬೆಳಗಾವಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಯೋಗ್ಯ ಸುಧಾಕರ್ ಶೆಟ್ಟಿಯವರು ಗಣೇಶೋತ್ಸವದ ಮಹತ್ವದ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
2: ಈ ಸುಂದರ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲಾ ಶ್ರೋತೃ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಯೋಗ್ಯ ಸುಧಾಕರ್ ಶೆಟ್ಟಿ, ಕೇಲಿ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಿಮ್ಮೊಂದಿಗೆ ಮಾತನಾಡಲು ನನಗೆ ದೊರೆತಿರುವ ವಿಷಯ ಗಣೇಶೋತ್ಸವದ ಮಹತ್ವ. ಗಣೇಶ ಎಂದರೆ ಕೇವಲ ಒಂದು ದೇವರ ರೂಪವಲ್ಲ, ಗಣೇಶ ಎಂದರೆ ಶುಭಾರಂಭ, ಜ್ಞಾನ, ಬುದ್ಧಿವಂತಿಕೆ, ವಿಘ್ನ ನಿವಾರಣೆ ಮತ್ತು ಎಲ್ಲರನ್ನೂ ಒಂದಾಗಿಸುವ ಶಕ್ತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವಾಗ ಮೊದಲು ನೆನಪಾಗುವ ದೇವರು ಗಣಪತಿ. ಆದ್ದರಿಂದಲೇ ಹೇಳುತ್ತಾರೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಅಂದರೆ ವಕ್ರವಾದ ಸೊಂಡಿಲನ್ನು ಹೊಂದಿರುವ, ಬೃಹತ್ ದೇಹವುಳ್ಳ, ಕೋಟ್ಯಾಂತರ ಸೂರ್ಯರಂತೆ ಪ್ರಕಾಶಮಾನನಾದ ಗಣಪತಿಯೇ ನನ್ನ ಎಲ್ಲ ಶುಭ ಕಾರ್ಯಗಳನ್ನು ಸದಾ ಯಾವುದೇ ವಿಘ್ನವಿಲ್ಲದೆ ನೆರವೇರಿಸು. ಈ ಶ್ಲೋಕದಲ್ಲಿ ಒಂದು ಸುಂದರವಾದ ಜೀವನದ ಸಂದೇಶವೂ ಅಡಗಿದೆ. ನಮ್ಮ ಜೀವನದಲ್ಲಿ ವಿಘ್ನಗಳು ಬರುವುದು ಸಹಜ, ಆದರೆ ಅವುಗಳಿಂದ ಹೆದರಿ ನಿಲ್ಲುವುದಲ್ಲ, ಜ್ಞಾನ ಮತ್ತು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಮುಂದೆ ಸಾಗುವುದು ಮುಖ್ಯ. ಬಹುಶಃ ಅದಕ್ಕಾಗಿಯೇ ಗಣಪತಿಯನ್ನು ವಿಘ್ನೇಶ್ವರ ಎಂದು ಕರೆಯುತ್ತಾರೆ. ಗಣೇಶೋತ್ಸವದ ಆರಂಭ ಹೇಗಾಯಿತು? ನಾವು ಇಂದು ಬಹಳ ಸಂಭ್ರಮದಿಂದ ಆಚರಿಸುವ ಗಣೇಶ ಚತುರ್ಥಿಯ ಹಿಂದೆ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆ ಇದೆ. ಪುರಾಣಗಳಲ್ಲಿ ಗಣಪತಿಯ ಜನನದ ಬಗ್ಗೆ ಹಲವು ಕಥೆಗಳು ಬರುತ್ತವೆ. ಅವುಗಳಲ್ಲಿ ಪ್ರಸಿದ್ಧವಾದ ಕಥೆ ಎಂದರೆ, ಪಾರ್ವತಿ ದೇವಿಯು ತಮ್ಮ ದೇಹದ ಅರಶಿನದಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿ ಅವನಿಗೆ ಜೀವ ನೀಡಿ ತಮ್ಮ ದ್ವಾರವನ್ನು ಕಾಯುವಂತೆ ಆದೇಶಿಸುತ್ತಾರೆ. ಆ ಬಾಲಕನೇ ಗಣೇಶ. ತಾಯಿ ಗೌರಿಯ ಆದೇಶವನ್ನು ಪಾಲಿಸುತ್ತಿದ್ದ ಗಣೇಶನು ತನ್ನ ತಂದೆಯಾದ ಪರಶಿವನಿಗೂ ಒಳಗೆ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ಇದರಿಂದ ಕೋಪಗೊಂಡ ನೀಲಕಂಠನು ಗಣೇಶನ ತಲೆಯನ್ನು ಕಡಿದು ಬಿಡುತ್ತಾನೆ. ನಂತರ ಪಾರ್ವತಿಯ ಕೋಪವನ್ನು ಶಮನಗೊಳಿಸಲು ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಪುನರ್ಜೀವ ನೀಡುತ್ತಾನೆ ಮತ್ತು ಅಂದಿನಿಂದ ಗಣಪನೇ ಪ್ರಥಮ ಪೂಜೆಗೆ ಅರ್ಹನೆಂದು ಆಶೀರ್ವದಿಸುತ್ತಾನೆ. ಗಣಪನೇ ಮೊದಲು ಜಗದೊಳು ಎಲ್ಲ ಕಾರ್ಯಗಳ ಆರಂಭ ಅವನಿಂದಲೇ, ಮೊದಲ ಪೂಜೆ ಅವನಿಗಾದ ಮೇಲೆಯೇ ಇನ್ನುಳಿದ ಪೂಜೆಗಳೆಲ್ಲ. ಆದರೆ ಗಣೇಶನ ಮಹತ್ವ ಕೇವಲ ಈ ಪೌರಾಣಿಕ ಕಥೆಗಳಿಗೆ ಮಾತ್ರ ಸೀಮಿತವಲ್ಲ. ಗಣಪತಿಯ ರೂಪವೇ ನಮಗೆ ಅನೇಕ ಸಂದೇಶವನ್ನು ಕಲಿಸುತ್ತವೆ. ದೊಡ್ಡ ತಲೆ ಅಂದರೆ ಹೆಚ್ಚಾಗಿ ಯೋಚಿಸು, ದೊಡ್ಡ ಕಿವಿಗಳು ಹೆಚ್ಚು ಕೇಳು, ಚಿಕ್ಕ ಬಾಯಿ ಕಡಿಮೆ ಮಾತನಾಡು, ಸಣ್ಣ ಕಣ್ಣುಗಳು ಏಕಾಗ್ರತೆಯಿಂದ ನೋಡು, ದೊಡ್ಡ ಹೊಟ್ಟೆ ಜೀವನದ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಜೀರ್ಣಿಸಿಕೊಳ್ಳಲು ಕಲಿ. ಹೀಗಾಗಿ ಗಣಪತಿಯ ಆರಾಧನೆ ಒಂದು ಕೇವಲ ದೇವರ ಆರಾಧನೆಯಲ್ಲ, ಉತ್ತಮ ಜೀವನ ಮೌಲ್ಯಗಳ ಆರಾಧನೆಯೂ ಹೌದು. ಹಿಂದಿನ ಕಾಲದಲ್ಲಿ ಗಣೇಶ ಚತುರ್ಥಿಯನ್ನು ಮುಖ್ಯವಾಗಿ ಕುಟುಂಬಗಳು ತಮ್ಮ ಮನೆಗಳಲ್ಲಿ ಆಚರಿಸುತ್ತಿದ್ದವು. ಮನೆಯಲ್ಲೊಂದು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಮೋದಕ, ಕಡಬು ಮುಂತಾದ ನೈವೇದ್ಯಗಳನ್ನು ಅರ್ಪಿಸಿ ಕೆಲವು ದಿನಗಳ ನಂತರ ವಿಸರ್ಜನೆ ಮಾಡುವುದು ನಮ್ಮ ಸಂಪ್ರದಾಯ. ಆದರೆ ಕಾಲಕ್ರಮೇಣ ಗಣೇಶೋತ್ಸವವು ಮನೆಯ ಹಬ್ಬದಿಂದ ಸಾರ್ವಜನಿಕ ಹಬ್ಬವಾಗಿ ರೂಪುಗೊಂಡಿತು. ಇಲ್ಲಿ ನಾವು ಭಾರತದ ಇತಿಹಾಸದ ಒಂದು ಮಹತ್ವದ ಅಧ್ಯಯನವನ್ನು ನೆನಪಿಸಿಕೊಳ್ಳಬೇಕು. 19ನೇ ಶತಮಾನದ ಅಂತ್ಯದ ವೇಳೆಗೆ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಸಮಯದಲ್ಲಿ ಭಾರತೀಯರು ಒಟ್ಟಾಗಿ ಸೇರಿ ಸಭೆ ನಡೆಸುವುದು, ಸಾರ್ವಜನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸಂಘಟಿಸುವುದು ಸುಲಭವಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವ ಪರಂಪರೆಗೆ ಹೊಸ ರೂಪ ನೀಡಿದರು. ಸುಮಾರು 1893ರ ವೇಳೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಜನರು ಒಂದೆಡೆ ಸೇರಿಸುವ ಸಾಮಾಜಿಕ ವೇದಿಕೆಯಾಗಿ ಪ್ರೋತ್ಸಾಹಿಸಲಾಯಿತು. ಇದು ಕೇವಲ ಪೂಜೆ ಮತ್ತು ಆಚರಣೆಯ ಹಬ್ಬವಾಗಿರಲಿಲ್ಲ. ಗಣೇಶೋತ್ಸವದ ಮೂಲಕ ಜನರು ಒಂದೆಡೆ ಸೇರಿದರು. ಅಲ್ಲಿ ದೇಶಭಕ್ತಿ, ಸ್ವರಾಜ್ಯ, ಸಾಮಾಜಿಕ ಸುಧಾರಣೆ ಮತ್ತು ರಾಷ್ಟ್ರೀಯ ಏಕತೆಯ ಕುರಿತು ಚರ್ಚೆಗಳು ನಡೆಯತೊಡಗಿದವು. ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದರೆ ಭಾರತೀಯರು ಮೊದಲು ಒಗ್ಗಟ್ಟಾಗಬೇಕು ಎಂಬ ಸಂದೇಶವನ್ನು ಈ ಸಾರ್ವಜನಿಕ ಗಣೇಶೋತ್ಸವಗಳು ಬಲಪಡಿಸಿದವು. ಅಂದರೆ ಒಂದು ಚಿಕ್ಕ ಮಣ್ಣಿನ ಗಣಪತಿಯ ಮೂರ್ತಿ ಸಾವಿರಾರು ಜನರನ್ನು ಒಂದೇ ವೇದಿಕೆಯಲ್ಲಿ ನಿಲ್ಲಿಸುವ ಶಕ್ತಿಯಾಗಿ ಮಾರ್ಪಟ್ಟಿತು. ಇದೇ ಗಣೇಶೋತ್ಸವದ ಅತ್ಯಂತ ಸುಂದರವಾದ ಇತಿಹಾಸಗಳಲ್ಲಿ ಒಂದು. ಗಣೇಶೋತ್ಸವ ಒಂದು ಧರ್ಮದ ಹಬ್ಬವೇ? ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕು. ಗಣೇಶೋತ್ಸವವನ್ನು ನಾವು ಒಂದು ಧಾರ್ಮಿಕ ಹಬ್ಬವಾಗಿ ಆಚರಿಸುತ್ತೇವೆ, ಆದರೆ ಅದರ ಸಾಮಾಜಿಕ ಸ್ವರೂಪವನ್ನು ನೋಡಿದರೆ ಇದು ಜನರನ್ನು ಒಟ್ಟಿಗೆ ಸೇರಿಸುವ ಹಬ್ಬವೂ ಹೌದು. ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಒಮ್ಮೆ ಒಂದು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆಯನ್ನು ಕೇಳಿದನಂತೆ, ಅಪ್ಪ, ಗಣಪತಿ ಯಾರ ಮನೆ ದೇವ್ರು? ತಂದೆ ಹೇಳ್ದ, ನಮ್ಮನೆ ದೇವ್ರು. ಹುಡುಗ ಮತ್ತೆ ಕೇಳ್ದ, ಹಾಗಾದ್ರೆ ಪಕ್ಕದ ಮನೆ ಅಂಕಲ್ ಕೂಡ ಗಣಪತಿನ ಯಾಕೆ ಪೂಜೆ ಮಾಡ್ತಾರೆ? ತಂದೆ ನಗುತ್ತಾ ಹೇಳ್ದ, ಗಣಪತಿ ನಮ್ಮ ಮನೆ ದೇವ್ರು, ಅವ್ರ ಮನೆ ದೇವ್ರು, ಅಷ್ಟೇ ಅಲ್ಲ ಎಲ್ಲರ ದೇವ್ರು. ಅದನ್ನ ಕೇಳಿದ ಹುಡುಗ ಸ್ವಲ್ಪ ಯೋಚಿಸಿ ಹೇಳ್ದ, ಹಾಗಾದ್ರೆ ಗಣಪತಿ ನಮ್ಮ ಮನೆ, ನಿಮ್ಮ ಮನೆ ಅಂತ ಬೇರೆ ಬೇರೆ ಇಲ್ಲ ಅಲ್ವಾ? ಎಲ್ಲರ ಮನೆಗೂ ಒಂದೇ ಅಲ್ವಾ? ಬಹುಶಃ ಇದೇ ಪ್ರಶ್ನೆಯಲ್ಲಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅತ್ಯಂತ ಸುಂದರವಾದ ಸಂದೇಶ. ಇಡೀ ಜಗತ್ತನ್ನೇ ಒಂದು ಕುಟುಂಬದಂತೆ ನೋಡುವ ಭಾವನೆ, ಇದೇ ನಮ್ಮ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಪರಿಕಲ್ಪನೆ ವಸುದೈವ ಕುಟುಂಬಕಂ. ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ. ನಮ್ಮ ದೇಶದ ವೈವಿಧ್ಯತೆಯಲ್ಲಿರುವ ಏಕತೆಯನ್ನು ಗಣೇಶೋತ್ಸವದ ಸಂಭ್ರಮದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಎಂದರೆ ದೊಡ್ಡ ಸಾರ್ವಜನಿಕ ಮಂಟಪಗಳು, ಅದ್ಧೂರಿ ಅಲಂಕಾರಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ, ಕಡುಬು, ಮೋದಕ, ಪೂಜೆ, ಭಜನೆಗಳು ಮತ್ತು ವಿಸರ್ಜನೆಯ ಸಂಭ್ರಮ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಗಣೇಶೋತ್ಸವ ಬಹಳ ವೈಭವದಿಂದ ನಡೆಯುತ್ತಿದೆ. ತಮಿಳುನಾಡಿನಲ್ಲಿ ವಿನಾಯಕ ಚತುರ್ಥಿ, ಕೇರಳದಲ್ಲಿ ಗಣಪತಿ ಪೂಜೆ, ಪಶ್ಚಿಮ ಬಂಗಾಳದಿಂದ ದೆಹಲಿಯವರೆಗೂ, ಗುಜರಾತ್ನಿಂದ ಉತ್ತರ ಪ್ರದೇಶದವರೆಗೂ ಭಾರತದ ವಿವಿಧ ಭಾಗಗಳಲ್ಲಿ ಗಣೇಶನನ್ನು ವಿಭಿನ್ನ ರೀತಿಯಲ್ಲಿ ಆರಾಧಿಸಲಾಗುತ್ತದೆ. ಭಾಷೆಗಳು ಬೇರೆ, ಆಹಾರ ಪದ್ಧತಿಗಳೂ ಬೇರೆ, ಉಡುಗೆ ತೊಡುಗೆಗಳೂ ಬೇರೆ, ಆಚರಣೆಗಳೂ ಬೇರೆ, ಆದರೆ ಗಣಪತಿಯ ಮುಂದೆ ನಿಂತಾಗ ಭಕ್ತಿ ಮಾತ್ರ ಒಂದೇ. ಇದೇ ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆಯ ಸೌಂದರ್ಯ. ಗಣೇಶೋತ್ಸವ ನಮಗೆ ಹೇಳುವುದೇ, ಗಡಿಗಳನ್ನು ನಾವು ನಿರ್ಮಿಸುತ್ತೇವೆ, ಆದರೆ ಹೃದಯಗಳಿಗೆ ಗಡಿಗಳಿಲ್ಲ. ಇಂದು ನಾವು ಗಣೇಶೋತ್ಸವವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಿದ್ದೇವೆ. ಮಂಟಪಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆಗಳು, ಸಂಗೀತ, ನೃತ್ಯ, ಮಕ್ಕಳಿಗಾಗಿ ಸ್ಪರ್ಧೆಗಳು, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣೆ ಶಿಬಿರಗಳು, ಅನ್ನದಾನ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮಗಳು, ಹೀಗೆ ನೋಡಿದರೆ ಗಣೇಶೋತ್ಸವ ಇಂದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಸಮಾಜವನ್ನು ಒಟ್ಟಿಗೆ ಸೇರಿಸುವ ಒಂದು ದೊಡ್ಡ ವೇದಿಕೆಯಾಗಿದೆ. ಒಂದು ಊರಿನಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ವಾಸಿಸುವ ಜನರು, ಬೇರೆ ಬೇರೆ ವೃತ್ತಿಯವರು, ಬೇರೆ ಬೇರೆ ವಯಸ್ಸಿನವರು ಎಲ್ಲರೂ ಗಣೇಶೋತ್ಸವದ ಸಂಭ್ರಮದಲ್ಲಿ ಒಂದಾಗಿ ಕೆಲಸ ಮಾಡುತ್ತಾರೆ. ಒಬ್ಬರು ಅಲಂಕಾರ ಮಾಡುತ್ತಾರೆ, ಇನ್ನೊಬ್ಬರು ಪ್ರಸಾದದ ವ್ಯವಸ್ಥೆ ಮಾಡುತ್ತಾರೆ, ಮತ್ತೊಬ್ಬರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಮಕ್ಕಳು ನೃತ್ಯ ಮಾಡುತ್ತಾರೆ, ಯುವಕರು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ, ಹಿರಿಯರು ಪೂಜೆ ಮಾಡುತ್ತಾರೆ. ಹೀಗೆ ಒಬ್ಬರ ಸಹಕಾರವಿಲ್ಲದೆ ಮತ್ತೊಬ್ಬರ ಆಚರಣೆ ಪೂರ್ಣವಾಗುವುದಿಲ್ಲ. ಇದೇ ಹಬ್ಬದ ನಿಜವಾದ ಸೌಂದರ್ಯ. ಆದರೆ ಇಂದು ನಮಗೆ ಒಂದು ಜವಾಬ್ದಾರಿಯೂ ಇದೆ. ಗಣೇಶೋತ್ಸವದ ಸಂಭ್ರಮ ಹೆಚ್ಚಾಗುತ್ತಿರುವಂತೆಯೇ ಅದರೊಂದಿಗೆ ನಮ್ಮ ಜವಾಬ್ದಾರಿಯೂ ಹೆಚ್ಚಾಗಬೇಕು. ನಾವು ನಮ್ಮ ಹಬ್ಬವನ್ನು ಆಚರಿಸುವಾಗ ಪ್ರಕೃತಿಯನ್ನು ಮರೆಯಬಾರದು. ಮಣ್ಣಿನ ಗಣಪತಿಯನ್ನು ಬಳಸುವುದು, ನೈಸರ್ಗಿಕ ಬಣ್ಣಗಳನ್ನು ಬಳಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರಿನ ಮಾಲಿನ್ಯವನ್ನು ತಪ್ಪಿಸುವುದು, ಇವೆಲ್ಲವೂ ನಮ್ಮ ಪರಿಸರದ ಮೇಲಿನ ಕರ್ತವ್ಯ. ಏಕೆಂದರೆ ಗಣಪತಿಯೇ ಪ್ರಕೃತಿಯ ಒಂದು ಭಾಗ. ಮಣ್ಣಿನಿಂದ ಬಂದ ಗಣಪತಿ ಮತ್ತೆ ಮಣ್ಣಿನಲ್ಲಿಯೇ ಲೀನವಾಗುತ್ತಾನೆ. ಇದು ಕೇವಲ ವಿಸರ್ಜನೆಯ ಸಂಪ್ರದಾಯವಲ್ಲ, ಇದು ಪ್ರಕೃತಿಯ ಒಂದು ದೊಡ್ಡ ಪಾಠ. ನಾವು ಪ್ರಕೃತಿಯಿಂದ ಬಂದವರು, ಕೊನೆಗೆ ಪ್ರಕೃತಿಯಲ್ಲಿಯೇ ಲೀನವಾಗುವವರು. ಹಾಗಾಗಿ ಗಣೇಶೋತ್ಸವವು ನಮಗೆ ಭಕ್ತಿಯ ಜೊತೆಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನೂ ಕಲಿಸಬೇಕು. ನಾವು ಏಕೆ ಇನ್ನೂ ಗಣೇಶೋತ್ಸವವನ್ನು ಆಚರಿಸುತ್ತೇವೆ? ಕೆಲವೊಮ್ಮೆ ನಾವು ಯೋಚಿಸಬಹುದು, ಇಷ್ಟು ವರ್ಷಗಳ ಹಿಂದೆ ಆರಂಭವಾದ ಆಚರಣೆಯನ್ನು ನಾವು ಇಂದಿಗೂ ಯಾಕೆ ಮುಂದುವರಿಸಬೇಕು? ಉತ್ತರ ತುಂಬಾ ಸರಳ. ಏಕೆಂದರೆ ಕೆಲವು ಆಚರಣೆಗಳು ಕೇವಲ ಹಳೆಯವುಗಳಲ್ಲ, ಅವು ನಮ್ಮನ್ನು ನಮ್ಮ ಬೇರುಗಳಿಗೆ ಜೋಡಿಸುತ್ತವೆ. ನಮ್ಮ ಅಜ್ಜ ಅಜ್ಜಿಯರು ಆಚರಿಸಿದ ಹಬ್ಬವನ್ನು ನಮ್ಮ ತಂದೆ ತಾಯಿಗಳು ಆಚರಿಸಿದರು, ಇಂದು ನಾವು ಆಚರಿಸುತ್ತಿದ್ದೇವೆ, ನಾಳೆ ನಮ್ಮ ಮಕ್ಕಳು ಆಚರಿಸುತ್ತಾರೆ. ಹೀಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿ, ಸಂಪ್ರದಾಯ ಮತ್ತು ಮೌಲ್ಯಗಳು ಸಾಗುತ್ತವೆ. ನಾವು ಗಣಪತಿಯನ್ನು ಮನೆಗೆ ತರುವುದರ ಜೊತೆಗೆ ನಮ್ಮ ಬಾಲ್ಯದ ನೆನಪುಗಳನ್ನೂ ಮನೆಗೆ ತರುತ್ತೇವೆ. ಅಮ್ಮ ಮಾಡುವ ಕಡುಬಿನ ಸುವಾಸನೆ, ಮನೆಯಲ್ಲಿ ಪೂಜೆಯ ಸಂಭ್ರಮ, ಹೊಸ ಬಟ್ಟೆ, ಮಕ್ಕಳ ನಗು, ಸ್ನೇಹಿತರ ಜೊತೆಗಿನ ಸಂಭ್ರಮ, ಮೆರವಣಿಗೆಯ ಸದ್ದು, ಗಣಪತಿ ಬಪ್ಪಾ ಮೋರ್ಯ ಎಂಬ ಘೋಷಣೆ, ಇವೆಲ್ಲವೂ ಸೇರಿ ಗಣೇಶೋತ್ಸವವನ್ನು ಕೇವಲ ಒಂದು ದಿನದ ಹಬ್ಬವಾಗಿರದೆ ನಮ್ಮ ಜೀವನದ ಒಂದು ಭಾವನೆಯಾಗಿ ಮಾಡುತ್ತದೆ. ಗಣೇಶೋತ್ಸವ ನಮಗೆ ಮೂರು ಬಹಳ ಮುಖ್ಯವಾದ ವಿಷಯಗಳನ್ನು ನೆನಪಿಸುತ್ತದೆ. ಮೊದಲನೆಯದು ಜ್ಞಾನ. ಗಣಪತಿ ಬುದ್ಧಿಯ ದೇವರು, ಆದ್ದರಿಂದ ನಾವು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಎರಡನೆಯದು ಏಕತೆ. ಒಬ್ಬರಾಗಿ ನಾವು ಆಚರಿಸಬಹುದು, ಆದರೆ ಒಟ್ಟಾಗಿ ಆಚರಿಸಿದಾಗ ಅದರ ಸಂಭ್ರಮ ಮತ್ತು ಅರ್ಥ ಇನ್ನಷ್ಟು ದೊಡ್ಡದಾಗುತ್ತದೆ. ಮೂರನೆಯದ್ದು ಸೇವೆ. ದೇವರನ್ನು ಪೂಜಿಸುವುದರ ಜೊತೆಗೆ ದೇವರ ಸೃಷ್ಟಿಯಾದ ಮನುಷ್ಯನನ್ನು ಮತ್ತು ಪ್ರಕೃತಿಯನ್ನೂ ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗಾಗಿ ಗಣಪತಿಯನ್ನು ಪೂಜಿಸುವ ಕೈಗಳು ಸಮಾಜಕ್ಕೆ ಸಹಾಯ ಮಾಡಲಿ, ಗಣಪತಿಯ ಮುಂದೆ ಬಾಗುವ ತಲೆಗಳು ಒಳ್ಳೆಯ ವಿಚಾರಗಳ ಮುಂದೆ ಬಾಗಲಿ, ಗಣಪತಿಯ ಮಂಟಪದಲ್ಲಿ ಸೇರುವ ಜನರು ಜೀವನದಲ್ಲೂ ಒಬ್ಬರಿಗೊಬ್ಬರು ಬೆಂಬಲವಾಗಲಿ. ಕೊನೆಯದಾಗಿ, ಇಂದು ನಾವು ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ತಂತ್ರಜ್ಞಾನ ಬದಲಾಗಿದೆ, ಜೀವನ ಶೈಲಿಯೂ ಬದಲಾಗಿದೆ, ನಮ್ಮ ಸುತ್ತಲಿನ ಪ್ರಪಂಚವೇ ಬದಲಾಗಿದೆ. ಆದರೆ ಕೆಲವು ಮೌಲ್ಯಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಜ್ಞಾನ, ಏಕತೆ, ಸಹಬಾಳ್ವೆ, ಸೇವೆ ಮತ್ತು ಪ್ರಕೃತಿಯ ಮೇಲಿನ ಗೌರವ, ಇವುಗಳನ್ನೇ ಗಣೇಶೋತ್ಸವ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತದೆ. ಸುಮಾರು ಶತಮಾನಗಳ ಹಿಂದೆ ಒಂದು ಹಬ್ಬವು ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಯಿತು. ಇಂದು ಅದೇ ಹಬ್ಬ ನಮ್ಮನ್ನು ಮತ್ತೆ ಒಂದಾಗಿಸುತ್ತಿದೆ. ಆದರೆ ಈ ಬಾರಿ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಸಮಾಜದ ಸೌಹಾರ್ದಕ್ಕಾಗಿ. ಅಂದು ಗಣೇಶೋತ್ಸವ ಜನರನ್ನು ಬ್ರಿಟಿಷರ ವಿರುದ್ಧ ಒಗ್ಗೂಡಿಸಿತು. ಇಂದು ಗಣೇಶೋತ್ಸವ ನಮ್ಮನ್ನು ಭೇದಭಾವ, ಅಸಹಿಷ್ಣುತೆ, ಪರಿಸರ ಹಾನಿ ಮತ್ತು ಸಾಮಾಜಿಕ ಅಂತರಗಳ ವಿರುದ್ಧ ಒಗ್ಗೂಡಿಸಲಿ. ಅಂದು ಅವರು ಆರಂಭಿಸಿದ ಪರಂಪರೆಯನ್ನು ಇಂದು ನಾವು ಮುಂದುವರಿಸುತ್ತೇವೆ. ಮತ್ತೆ ನಾಳೆ ನಮ್ಮ ನಂತರ ಬರುವ ಪೀಳಿಗೆಗೆ ಅದನ್ನು ಇನ್ನಷ್ಟು ಸುಂದರವಾದ ರೂಪದಲ್ಲಿ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮದು. ಆದ್ದರಿಂದ ಈ ಗಣೇಶ ಚತುರ್ಥಿಯಂದು ನಾವು ಕೇವಲ ಗಣಪತಿಯನ್ನು ಮನೆಗೆ ತರದೆ ಜ್ಞಾನವನ್ನೂ ತರೋಣ, ಸೌಹಾರ್ದವನ್ನೂ ತರೋಣ, ಏಕತೆಯನ್ನು ತರೋಣ, ಸೇವೆಯ ಮನೋಭಾವವನ್ನೂ ತರೋಣ ಮತ್ತು ನಮ್ಮ ಪ್ರಕೃತಿಯನ್ನು ಕಾಪಾಡುವ ಸಂಕಲ್ಪವನ್ನೂ ಮಾಡೋಣ. ಏಕೆಂದರೆ ಗಣೇಶೋತ್ಸವದ ನಿಜವಾದ ಅರ್ಥ ಗಣಪತಿಯನ್ನು ಮೂರ್ತಿಯಲ್ಲಿ ನೋಡುವುದಲ್ಲ, ಗಣಪತಿ ಕಲಿಸುವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಗಣಪತಿಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ಚೌತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸುಂದರವಾದ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಇದುವರೆಗೂ ಕೇಳಿದ್ರಿ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶ್ರೀ ವಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿ ಯೋಗ್ಯ ಸುಧಾಕರ್ ಶೆಟ್ಟಿ ಅವರು ಗಣೇಶೋತ್ಸವದ ಮಹತ್ವದ ಕುರಿತು ಮಾಹಿತಿ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಏಳು ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.
0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಸೆಪ್ಟೆಂಬರ್ 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ವಾರ್ತೆಗಳ ವಿವರ. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026 5 ಆವೃತ್ತಿಯು ಸೆಪ್ಟೆಂಬರ್ 17-19 ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 3 ದಿನಗಳ ಉನ್ನತ ಮಟ್ಟದ ಚರ್ಚೆಗಳು ಮತ್ತು ಭಾರತದ ವೇಗವಾಗಿ ವಿಸ್ತರಿಸುತ್ತಿರುವ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಗೆ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಜಾಗತಿಕ ಕೈಗಾರಿಕಾ ಸಂಘವಾದ ಸೆಮಿ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಕಂಪನಿಗಳು, ಉದ್ಯಮ ನಾಯಕರು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು, ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಭಾರತದ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಯನ್ನು ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಬಲವಾದ ನೀತಿ, ಬೆಳೆಯುತ್ತಿರುವ ಉದ್ಯಮ ಮತ್ತು ವಿಶ್ವಾಸಾರ್ಹ ಮತ್ತು ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯು ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚು ಪ್ರಮುಖ ನಾಯಕನನ್ನಾಗಿ ರೂಪಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಒಂದು ದಳ ಕಳೆದು ಹೋದರೂ ಇಡೀ ಕಮಲದ ಸೌಂದರ್ಯ ಕುಂದುತ್ತದೆ. ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೆ ಸೂಕ್ತ ಗೌರವ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಹಿಂದಿ ಭಾಷೆಯು ಕೇಂದ್ರ ಪಾತ್ರವನ್ನು ನಿರ್ವಹಿಸಬೇಕು ಎಂದಿದ್ದಾರೆ. ನವಿ ಮುಂಬೈನಲ್ಲಿ 2 ದಿನಗಳ ಹಿಂದಿ ದಿವಸ್ ಮತ್ತು 6 ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಭಾರತೀಯ ಭಾವನೆ ಮತ್ತು ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು. ಭಾಷಾ ವೈವಿಧ್ಯತೆಯು ದೇಶದ ಶಕ್ತಿಯಾಗಿದ್ದು ಹಿಂದಿ ಭಾಷೆಯು ವಿವಿಧ ಭಾರತೀಯ ಭಾಷೆಗಳ ನಡುವೆ ಪರಿಣಾಮಕಾರಿ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ವೈವಿಧ್ಯಮಯ ಮೂಲಗಳಿಂದ ಅಡೆತಡೆ ಇಲ್ಲದ ಇಂಧನ ಪೂರೈಕೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿರ್ಣಾಯಕ ಇಂಧನ ಮೂಲಸೌಕರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಸಿದ್ದರು. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕ್ಕುರುಳ್ ಅನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ತಿರುಕ್ಕುರುಳ್ನ ರಷ್ಯನ್ ಭಾಷೆಯ ಅನುವಾದದ ಪ್ರತಿಯನ್ನು ಪ್ರಧಾನಿ ನೀಡಿದ್ದಕ್ಕೆ ಮುರುಗನ್ ಧನ್ಯವಾದ ತಿಳಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ಸುಪ್ರಸಿದ್ಧ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ಗಣೇಶನ ಪಂಚಮುಖಿ ರೂಪದ ಈ ಮರಳು ಶಿಲ್ಪವು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಗಣೇಶನ ಪಂಚಮುಖಿ ರೂಪವನ್ನು ಕಲಾತ್ಮಕವಾಗಿ ಮೂಡಿಸುವ ಕಲಾವಿದನ ಕೈಚಳಕದ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಚೌಕಟ್ಟೊಂದು ಪ್ರಸ್ತಾಪಿಸಿದೆ. ಇದರಡಿ 1,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಅಸಾಮಾನ್ಯ ವರ್ಗಾವಣೆಗಳು ಮ್ಯೂಲ್ ಖಾತೆಗಳು ಅಥವಾ ಸೈಬರ್ ವಂಚನೆಗೆ ಸಂಬಂಧಿಸಿದ್ದಿರಬಹುದು ಎಂದು ಗುರುತಿಸಲ್ಪಟ್ಟಾಗ ಬ್ಯಾಂಕುಗಳು ಇಡೀ ಖಾತೆಯನ್ನು ಸ್ಥಗಿತಗೊಳಿಸುವ ಬದಲು ಕೇವಲ ವಿವಾದಿತ ವಹಿವಾಟಿನ ಮೊತ್ತವನ್ನು ಮಾತ್ರ ತಾತ್ಕಾಲಿಕವಾಗಿ ತಡೆಹಿಡಿಯಲಿವೆ. ಗ್ರಾಹಕರ ಘೋಷಿತ ಪ್ರೊಫೈಲ್ಗೆ ಹೊಂದಿಕೆಯಾಗದ ಹಠಾತ್ ಅಥವಾ ತಿಳಿದಿರುವ ಸೈಬರ್ ವಂಚನೆ ಜಾಲಕ್ಕೆ ಸಂಬಂಧಿಸಿದ ವರ್ಗಾವಣೆಗಳನ್ನು ಗುರುತಿಸಲು ಬ್ಯಾಂಕುಗಳು ಕೃತಕ ಬುದ್ದಿಮತ್ತೆ ಆಧಾರಿತ ವಹಿವಾಟು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸಲು ಪ್ರಸ್ತಾಪಿಸಿದೆ. ಈ ಕರಡು ನಿರ್ದೇಶನಗಳು 2027 April 1 ಜಾರಿಗೆ ಬರಲಿವೆ. ಆದಾಗ್ಯೂ ಬ್ಯಾಂಕುಗಳು ಅವುಗಳನ್ನು ಮೊದಲೇ ಅಳವಡಿಸಿಕೊಳ್ಳಬಹುದು. ಆರ್ಬಿಐ ಪ್ರಕಾರ ಈ ಚೌಕಟ್ಟು ಸುಪ್ರೀಂಕೋರ್ಟ್ನ August 4 ಆದೇಶದ ಅನುಸಾರ ಜಾರಿಗೊಳಿಸಲಾಗುತ್ತಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಪ್ರಯತ್ನಗಳು ಹಿಂಸಾಚಾರದಲ್ಲಿ ಗಮನಾರ್ಹ ಇಳಿಕೆ, ಪ್ರತಿಭಟನೆಗಳ ಕಡಿತ ಮತ್ತು ಕಲ್ಲು ತೂರಾಟದ ಘಟನೆಗಳು ಶೂನ್ಯ ಮಟ್ಟಕ್ಕೆ ತಲುಪಲು ಕಾರಣವಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿದ್ದವು. ಆದಾಗ್ಯೂ ಕಳೆದ ವರ್ಷದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಟ್ಟದ ಮಾತುಕತೆಗಳ ನಂತರ ಪರಿಸ್ಥಿತಿ ಬಹುತೇಕ ಸ್ಥಿರಗೊಂಡಿದೆ. ಆದರೂ ಅನಿಶ್ಚಿತತೆಯ ಅಂಶಗಳು ಮುಂದುವರಿದಿವೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ದಿನದ ವಹಿವಾಟಿನಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $108.22 3.4% ಏರಿಕೆ ಕಂಡಿತ್ತು. ಅದೇ ವೇಳೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $103.11 3% ಏರಿಕೆಯಾಗಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ವರ್ಷ ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ತಂಡದ ನಾಯಕಿ ಖುಷಿ ಮೋಹನಗೌಡ, ತರಬೇತುದಾರರ ಸಂತೋಷ್, ಮುನಿರಾಜು, ಮುನಿಕೃಷ್ಣ ಅವರು ತಂಡದ ಗೆಲುವಿಗೆ ಸ್ಫೂರ್ತಿಯಾಗಿದ್ದರು. 14 ವರ್ಷ ಒಳಗಿನ ತಂಡವನ್ನು ಖುಷಿ ಮೋಹನಗೌಡ, 17 ವರ್ಷ ಒಳಗಿನ ತಂಡವನ್ನು ಆದ್ಯ, 19 ವರ್ಷ ಒಳಗಿನ ತಂಡವನ್ನು ಪರ್ಲ್ ಚಾವಿ ಮುನ್ನಡೆಸಿದರು. ಚಿಲ್ಲರೆ ಹಣದುಬ್ಬರವು ಆಗಸ್ಟ್ನಲ್ಲಿ 4.82% ಏರಿಕೆಯಾಗಿದ್ದು ಈ ವರ್ಷ ಸತತ 3ನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ 4% ಗುರಿಗಿಂತ ಹೆಚ್ಚಿನ ಮಟ್ಟದಲ್ಲಿಯೇ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ 4.45% ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. September 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ವಿಘ್ನ ವಿನಾಯಕ ಗಣಪತಿ ಬಪ್ಪನ ಆಗಮನ ಅತ್ಯಂತ ಸಂಭ್ರಮ ಸಡಗರದಿಂದ ಆಗಿದೆ. ಆದರೆ ಈ ಸಂಭ್ರಮದ ಜೊತೆಗೆ ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ? ಗಣೇಶನನ್ನ ಪೂಜಿಸುವಾಗ ಪ್ರಕೃತಿಗೂ ಸಹ ನಾವು ಗೌರವವನ್ನ ಸಲ್ಲಿಸಬೇಕಾಗುತ್ತೆ. ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನ ಹೇಗೆ ಆಚರಿಸಬಹುದು? ಮಣ್ಣಿನ ಗಣೇಶ ಮೂರ್ತಿಯ ಮಹತ್ವವೇನು? ವಿಸರ್ಜನೆಯ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಎಂಬೆಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶೀತಲ್ ಪುರೋಹಿತ್ ಮತ್ತು ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿ, ವಿಪ್ರ ಮಹಿಳಾ ಮಂಡಳ, ಬೆಳಗಾವಿ.
1: ಪರಿಸರ ಪ್ರಜ್ಞೆಯೊಂದಿಗೆ ಗಣೇಶೋತ್ಸವ. ನಾನು ಶೀತಲ್ ರಾಜ್ಪುರೋಹಿತ್.
2: ನಾನು ಭಾಗ್ಯಶ್ರೀ ಕುಲಕರ್ಣಿ.
1: ನಾವು ವಿಪ್ರ ಮಹಿಳಾ ಮಂಡಳದಿಂದ ಬಂದಿದ್ದೇವೆ. ಇವತ್ತು ನಾವು ಪರಿಸರ ಪ್ರಜ್ಞೆಯೊಂದಿಗೆ ಗಣೇಶೋತ್ಸವವನ್ನು ಹೇಗೆ ಆಚರಿಸಬೇಕಂತ ಹೇಳಲಿಕ್ಕೆ ಬಂದೀವಿ. ಮೋರೆಯ ಮೋರೆಯ ಗಣಪತಿ ಬಪ್ಪ.
2: ಏನ್ ಗಣಪತಿ ಹಾಡನ್ನ ಕತ್ಬಿಟ್ಟಿರಲ್ಲ.
1: ಹೌದ್ರಿ ಭಾಗ್ಯಶ್ರೀ, ಗಣೇಶ ಚತುರ್ಥಿ ಹತ್ರ ಬಂತು ನೋಡ್ರಿ. ಈಗ ಎಲ್ಲಾ ಕಡೆ ಗಣಪತಿ ಹಬ್ಬದ ತಯಾರಿ ಜೋರಾಗ್ಯದ. ಮನ್ಯಾಗ ಸ್ವಚ್ಛತಾ ಅಲಂಕಾರ ಪೂಜಿ ಇದ್ರದೆಲ್ಲಾ ತಯಾರಿ ಆಗ್ಬೇಕಲ್ರಿ, ಎಲ್ಲರೂ ಸಂಭ್ರಮದಾಗಿದ್ದಾರ್ರಿ.
2: ಹೌದು ಶೀತಲ್, ಗಣೇಶ ಹಬ್ಬ ಅಂದ್ರ ನಾವು ಸಣ್ಣವರಿದ್ದಾಗಿಂದ ಒಂದು ವಿಶೇಷ ಹಬ್ಬ, ಸಂತೋಷ ನೋಡ್ರಿ. ಗಣಪತಿ ಬರುವುದಂದ್ರ ಮನೆಗೆ ಒಬ್ಬ ದೊಡ್ಡ ಅತಿಥಿ ಬಂದಂಗ ನೋಡ್ರಿ.
1: ಖರೆ ಖರೆ ರೀ, ಅತಿಥಿ ಅಷ್ಟೇ ಅಲ್ಲ, ನಮ್ಮ ಮನೆಯೊಳಗೆ ಒಬ್ರು ಯಾರೋ ಹಿರಿಯರು ಬರ್ತಾರೇನೋ ಅಂದಂಗ ಆಗ್ತದ. ಬೆಳಗ್ಗೆ ಬೇಗ ಏಳುವುದು, ಪೂಜಿ, ಮೋದಕ, ಹೂವು, ಆರತಿ, ಆಹಾ, ಆ ವಾತಾವರಣದನ್ನ ಬೇರೆ ಇರ್ತದ ನೋಡ್ರಿ.
2: ಖರೆ ಖರೆ. ಆದ್ರ ಈ ಬಾರಿ ಗಣಪತಿಯನ್ನು ಬರಿ ಮಾಡಿಕೊಳ್ಳುವಾಗ ಒಂದು ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೊಳ್ಬೇಕ್ರಿ.
1: ಯಾವ ಪ್ರಶ್ನೆ ರೀ ಅದು?
2: ನಾವು ಗಣಪತಿಯನ್ನು ಸಂತೋಷ ಪಡಿಸುತ್ತಿದ್ದೇವೋ ಏನ, ನಮ್ಮ ಆಚರಣೆಯಿಂದ ಪ್ರಕೃತಿಗೆ ನೋವು ಕೊಡ್ಲಿಕ್ಕತ್ತೀವೋ?
1: ಹೌದ್ರಿ, ಇದು ಸ್ವಲ್ಪ ವಿಚಾರ ಮಾಡಬೇಕಾದ ಪ್ರಶ್ನೆ. ಗಣಪತಿ ಹಬ್ಬಕ್ಕೂ ಪರಿಸರಕ್ಕೂ ಏನ್ ಸಂಬಂಧ?
2: ತುಂಬಾ ಆಳವಾದ ಸಂಬಂಧನ ಅದರಿ. ಗಣಪತಿ ಅಂದ್ರ ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ದೇವರು. ನಾವು ಮಣ್ಣು, ನೀರು, ಹೂ, ಗಿಡ, ಮರ ಎಲ್ಲವನ್ನೂ ಪೂಜಿಸಿ ಪೂಜೆಗೆ ಬಳಸ್ತೀವಿ. ಹಾಗಿದ್ದಾಗ ಇದೇ ಪ್ರಕೃತಿಯನ್ನು ಕಲುಷಿತಗೊಳಿಸ್ತೀವಿ ಅಂದ್ರ ಈ ಹಬ್ಬ ಆಚರಿಸುವುದು ಸರಿ ಏನ್ರಿ?
1: ಹೌದು ಹೌದ್ರಿ. ಹಾಗಂದ್ರ ಮೊದಲಿಗೆ ಗಣಪತಿ ಮೂರ್ತಿಯಿಂದನ ಪ್ರಾರಂಭ ಮಾಡೋಣ. ಈಗ ಪ್ಯಾಟ್ಯಾಗ ನೋಡ್ರಿ ಎಷ್ಟು ತರದ ಗಣಪತಿ ಮೂರ್ತಿಗಳು ಸಿಗ್ಲಿಕ್ಕತ್ತಾವ.
2: ಹೌದು, ದೊಡ್ಡ ದೊಡ್ಡ ಮೂರ್ತಿಗಳು, ಸುಂದರ ಬಣ್ಣಗಳು, ನೋಡಲು ಬಹಳ ಚಂದ್ರಿ, ಬಹಳ ಆಕರ್ಷಕ.
1: ಹಂಗಂದ್ರ ದೊಡ್ಡ ಮೂರ್ತಿ ಇಟ್ರ ಹೆಚ್ಚು ಭಕ್ತಿ ಅಂತೀರೇನ?
2: ಅಲ್ರಿ ಶೀತಲ್, ಗಣಪತಿ ಗಾತ್ರ ದೊಡ್ಡದಾದಷ್ಟು ಭಕ್ತಿ ದೊಡ್ಡದಾಗ್ತದೇನ್ರಿ? ಭಕ್ತಿ ಮನಸ್ಸಿನಲ್ಲಿರಬೇಕು, ಮೂರ್ತಿಯ ಗಾತ್ರವಲ್ಲ.
1: ಖರೆ ಹೇಳಿದ್ರಿ, ಅದ್ಭುತವಾದಂತಹ ಮಾತಿದು.
2: ಹೌದು, ಮಣ್ಣಿನ ಗಣಪತಿಯನ್ನು ಬಳಸುವುದು ಉತ್ತಮ. ಮಣ್ಣು ಪ್ರಕೃತಿಯ ಭಾಗ, ನೀರಿನಲ್ಲಿ ಕರಗುತ್ತದೆ. ಆದರೆ ಕೆಲವು ಕೃತಕ ವಸ್ತುಗಳಿಂದ ತಯಾರಿಸಿದ ಮೂರ್ತಿಗಳು ನೀರಿನ ಮೂಲಕವೇ ಹಾನಿ ಉಂಟು ಮಾಡುತ್ತವೆ ರೀ.
1: ಹೌದೌದು. ಅಂದ್ರ ಈ ಬಾರಿ ದೊಡ್ಡ ಗಣಪತಿಗಿಂತ ಪರಿಸರ ಸ್ನೇಹಿ ಗಣಪತಿಗೆ ಆದ್ಯತೆ ಕೊಡೋಣೇನು?
2: ಹೌದು, ನಮ್ಮ ಮನೆ ದೊಡ್ಡದಿರ್ಲಿ ಸಣ್ಣದಿರ್ಲಿ ಗಣಪತಿ ಚಿಕ್ಕದಾಗಿರಬೇಕು, ಆದ್ರ ನಮ್ಮ ಸಂಕಲ್ಪ ಮಾತ್ರ ದೊಡ್ಡದಾಗಿರ್ಬೇಕ್ರಿ.
1: ಖರೆ ಖರೆ ರೀಪ, ಇದು ಮೊದ್ಲೇ ಸಂಕಲ್ಪ ನಮ್ದೀಗ. ಇನ್ ಮೂರ್ತಿ ಆತು, ಅದ್ರ ನಂತರ ಬಣ್ಣ ಬಣ್ಣ ಬಣ್ಣದ ಗಣಪತಿ ನೋಡ್ಲಿಕ್ಕಂತೂ ಬಹಳ ಚಂದ ಅನಸ್ತಾವ್ರಿ.
2: ಚಂದ ಅತ್ಲಾಗೆ ಇರ್ಲಿ ರೀ, ಆ ಬಣ್ಣ ಪರಿಸರಕ್ಕ ಎಷ್ಟ ಹಾನಿ ಮಾಡ್ತಾವ, ಎಷ್ಟ ಹಾನಿಕರ ವಸ್ತುಗಳು ಇರ್ತಾವ ಗುರ್ತದೇನ್ರಿ?
1: ಮತ್ತ ನೈಸರ್ಗಿಕ ಬಣ್ಣಗಳನ್ನ ನಾವ್ ಹೆಂಗ್ ಬಳಸ್ಬೇಕ್ ಮತ್ತ ಇವನ್ ಬಿಟ್ಟು?
2: ಅಲ್ರಿ, ಅಸ್ನ, ಕುಂಕುಮ, ಮಣ್ಣು, ಹೂಗಳಿಂದ ದೊರೆಯುವ ನೈಸರ್ಗಿಕ ಬಣ್ಣಗಳು ನಮ್ಮ ಹಿರಿಯರು ಬಳಸ್ತಿರ್ಲಿಲ್ಲೇನ್ರಿ? ಅದ ಸರಳ ವಿಧಾನವನ್ನು ನಾವು ಮತ್ತೆ ಅಳವಡಿಸ್ಕೊಂಡ್ರ ಆತು.
1: ಓಹೋ, ಅಂದ್ರ ಪರಿಸರ ಸ್ನೇಹಿ ಆಚರಣೆ ಅನ್ನೋದು ಏನ್ ಹೊಸ ವಿಚಾರ ಏನಲ್ಲ, ನಮ್ಮ ಹಿಂದಿನ ಪೀಳಿಗೆ ಜೀವನ ಶೈಲಿನ ಹಂಗಿತ್ತು.
2: ಇದೇ

0: ಮುಖ್ಯ ವಿಷಯ ರೀ.
1: ಸುಳ್ಳ ನಾವು ಆಧುನಿಕ ಆಗ್ಲಿಕತ್ತೀವಂತ ಹೇಳಿ ಕೆಲವೊಮ್ಮೆ ನಮ್ಮ ಸರಳವಾದ ಪರಿಸರ ಸ್ನೇಹಿ ಪದ್ಧತಿಗಳನ್ನ ಮರ್ತು ಬಿಡ್ತೀವಿ. ಆತ್ ಬಿಡ್ರಿಪ್ಪ, ಈಗ ಗಣಪತಿ ಅಲಂಕಾರ, ಇನ್ನ ಇದ್ರೊಳಗಂತೂ ಮಹಿಳೆಯರಿಗೆ ಬಹಳ ಆಸಕ್ತಿ ಅಂತೀನಿ.
2: ಹೌದು, ಆದ್ರ ಅಲಂಕಾರ ಅಂದ ಕೂಡಲೇ ಪ್ಲಾಸ್ಟಿಕ್, ಥರ್ಮೋಕಾಲ, ಒಮ್ಮೆ ಬಳಸಿ ಬಿಸಾಡುವ ವಸ್ತುಗಳು, ಅದ ಯೂಸ್ ಅಂಡ್ ಥ್ರೋ ಅಂತೀವಲ್ರಿ,
1: ಅವ ಬೇಕಂತೇನ್ ಇಲ್ ಬಿಡ್ರಿ. ಮತ್ತೆ ಇವನ್ ಬಿಟ್ಟು ಏನ್ ಬಳಸ್ಬಹುದು ನಾವು?
2: ಅಲ್ರಿ, ಹೂವು, ಎಲಿ, ಬಾಳೆ ಎಲಿ ಇರ್ತಾವ, ಬಟ್ಟೆ, ಕಾಗದ, ಕಲರ್ ಕಲರ್ದು ಕಾಗದ ಬರ್ತಾವ ನೋಡ್ರಿ ಅಂತದು, ಮಣ್ಣಿನ ವಸ್ತುಗಳು, ಮನೆಯಲ್ಲಿರುವ ಹಳೆ ವಸ್ತು ಇರ್ತಾವಲ್ರಿ, ಅವನು ಮರುಬಳಕೆ ಮಾಡಬಹುದು.
1: ಹೌದ್ರಿ, ನೋಡ್ರಿ, ಇದ್ರೊಳಗ ಹಿಂಗೆಲ್ಲ ಇವನ್ ಯೂಸ್ ಮಾಡಿದ್ವಿ ಅಂದ್ರ ನಮ್ ಕ್ರಿಯೇಟಿವಿಟಿ ಎಲ್ಲಿಂದ ಎಲ್ಲಿ ತನಕ ಹೋಗ್ಬಹುದು ಅಂತಿನ್ನ.
2: ಖರೆ ಖರೆ, ಅಗ್ದಿ ಖರೆ ಹೇಳಿದ್ರಿ. ಪರಿಸರ ಸ್ನೇಹಿ ಅಲಂಕಾರ ಮಾಡುವುದು ಅಂತಂದ್ರ ಚಂದ ಮಾಡುವುದಲ್ಲ ಅಂತಲ್ಲ, ಅದು ಬಹಳ ಚಂದ ಆಗ್ತದ.
1: ಅದು ಒಂದ್ ದೊಡ್ಡ ತಪ್ಪ ಕಲ್ಪನಾನ ಅಂತೀನಿ ನಾನು. ಕೆಲವೊಮ್ಮೆ ಸರಳತೆಯೇ ಅತ್ಯಂತ ಸುಂದರವಾದ ಅಲಂಕಾರ, ಇದನ್ನ ನಾವು ಎಲ್ಲಾರ್ಗು ಹೇಳ್ಕೊಡ್ಬೇಕು. ಇದನ್ನ
2: ಖರೇ ಅದರಿ. ಈಗ ಇನ್ನೊಂದು ದೊಡ್ಡ ವಿಷಯ ಅಂದ್ರ ಪ್ಲಾಸ್ಟಿಕ್.
1: ಹೌದ್ರಿಪ್ಪ, ಹಬ್ಬ ಬಂತಂದ್ರ ಬರೇ ಹೂವಿನ ಕವರು, ಪ್ರಸಾದ ಕವರು, ನೀರಿನ ಬಾಟ್ಲಿ, ಅಲಂಕಾರ ವಸ್ತುಗಳು ಎಲ್ಲ ಪ್ಲಾಸ್ಟಿಕ್ ಇದು ನೋಡ್ರಿ.
2: ಒಂದು ಸಣ್ಣ ಪ್ರಶ್ನೆ ಕೇಳೋಣ, ನಾವು ಬಳಸುವ ಪ್ರತಿಯೊಂದು ಪ್ಲಾಸ್ಟಿಕ್ ವಸ್ತುವಿನ ಬಗ್ಗೆ ಇದು ಬಳಸಿ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತದ ಎಂದರೆ ವಿಚಾರ ಮಾಡಿವೇನ್ರಿ?
1: ಎಂದೂ ವಿಚಾರ ಮಾಡಿಲ್ಲ ನಾವು. ನಮ್ಮ ಕೈಯಾಗಿಂದ ಹೋದ ನಂತರ ಅದರ ಜವಾಬ್ದಾರಿ ಏನ ಭಗವಂತಗ ಗೊತ್ತು ನೋಡ್ರಿ.
2: ಆದ್ರ ಪ್ರಕೃತಿಗೆ ಅದರ ಜವಾಬ್ದಾರಿ ಇನ್ನೂ ಮುಂದುವರಿತದ್ರಿ.
1: ಹೌದು ಹೌದ್ರಿ. ಹಂಗಂದ್ರೆ ಈ ಗಣೇಶೋತ್ಸವದಾಗ ಇನ್ನೊಂದು ನಿಯಮ ಮಾಡೋಣ, ಬಳಸಿ ಬಿಸಾಡುವ ವಸ್ತು ಕಡಿಮೆ, ಮರು ಬಳಕೆ ಮಾಡುವ ವಸ್ತು ಹೆಚ್ಚು, ಏನಂತೀರಿ?
2: ಇದೇ ನಮ್ಮ ಮೊದಲ ಪರಿಸರ ಸಂಕಲ್ಪ ನೋಡ್ರಿ.
1: ಖರೆ ಖರೆ ರೀ. ಭಾಗ್ಯಶ್ರೀ, ಗಣಪತಿ ಹಬ್ಬ ನಿಮ್ ಮನೆ ಕಡೆ ಮೆರವಣಿಗೆ ಜೋರ್ ಇರ್ತಿರ್ಬೋದ್ಲ, ಸಂಗೀತ ಏನು, ಡಿಜೆ ಏನು, ಡೊಳ್ಳು ಬಾರಿಸೋದೇನು, ಇವೆಲ್ಲ ಈಗ ಹಬ್ಬದ ಭಾಗನ ಆಗ್ಬಿಟ್ಟಾವ ನೋಡ್ರಿ ಈಗ.
2: ಖರೆದ, ಸಂಭ್ರಮ ಇರ್ಬೇಕ್ರಿ, ಆದ್ರ ಸಂಭ್ರಮ ಮತ್ತೊಬ್ರಿಗೆ ತೊಂದರೆ ಆಗ್ಬಾರ್ದು ನೋಡ್ರಿ.
1: ಇವುಗಳಿಂದ ತೊಂದರೆ ಆಗ್ತದ, ಅದ್ ಹೆಂಗ?
2: ಅಲ್ರಿ, ಮಕ್ಕಳು, ವಯಸ್ಸಾದವರು, ಅಸ್ವಸ್ಥರು, ಪ್ರಾಣಿಗಳು, ಇವರೆಲ್ಲ ನಮ್ಮ ಸಮಾಜದ ಭಾಗ ಅಲ್ಲೇನ್ರಿ, ಅತಿಯಾದ ಶಬ್ದದಿಂದ ಅವರಿಗೆ ತೊಂದರೆ ಆಗ್ಬೋದಲ್ರಿ.
1: ಹೌದ್ ನೋಡ್ರಿ, ಇದನ್ ವಿಚಾರ ಮಾಡಿಲ್ಲ. ಈ ಭಕ್ತಿ ಹೆಸರೊಳಗ ಇನ್ನೊಬ್ರಿಗೆ ನೋವು ಉಂಟು ಮಾಡೋದೇನು ಸರಿ ಕಾಣಿಸೋದಿಲ್ಲ.
2: ನಮ್ಮ ಗಣಪತಿ ವಿಘ್ನಹರ್ತ, ಹಾಗಿದ್ದಾಗ ನಮ್ಮ ಆಚರಣೆಯಿಂದಲೇ ಇತರರಿಗೆ ವಿಘ್ನವಾಗಬಾರ್ದು ನೋಡ್ರಿ.
1: ವಾ ವಾ, ಇದಂತೂ ಅಗ್ದಿ ನೆನಪಿಟ್ಕೋಬೇಕ್ರ, ಇದು ಎಲ್ಲಾರು ನೆನಪಿಡುವಂತಹದ್ದದ. ನಮ್ಮ ಗಣಪತಿ ವಿಘ್ನಹರ್ತ, ನಮ್ಮ ಗಣಪತಿಯಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಮತ್ತ ನನಗ್ ಗಣಪತಿ ಹಬ್ಬದಾಗ ಮೊದ್ಲಿಂದಲೂ ಇಷ್ಟವಾದದಂದ್ರ ಮೋದಕ್ ನೋಡ್ರಿ. ನಿಮಗ?
2: ಅಯ್ಯೋ ನನಗೂ ರೀ. ಆದ್ರ ಪ್ರಸಾದದ ಜೊತೆಗೆ ಇನ್ನೊಂದು ವಿಷಯ ನೆನಪಾಗ್ತದ ನೋಡ್ರಿ, ಅನ್ನದ ಗೌರವ.
1: ಅಂದ್ರ
2: ಅಗತ್ಯಕ್ಕಿಂತ ಹೆಚ್ಚು ತಯಾರಿಸಿ ವ್ಯರ್ಥ ಮಾಡ್ತಾರಲ್ರಿ, ಸಾಧ್ಯವಾದಷ್ಟು ಮರುಬಳಕೆಗೆ ಬರುವಂತ ಪದಾರ್ಥಗಳನ್ನ, ಪಾತ್ರೆಗಳನ್ನ ವಾಪರಿಸಬೇಕು. ಅಂದ್ರೆ ಸ್ಟೀಲಿನ ಭಾಂಡೆ ಅದನ್ನ ವಾಪರಿಸಬೇಕು, ಆಮೇಲೆ ಮತ್ತೊಮ್ಮೆ ವಾಪರಿಸ್ಲಿಕ್ಕೆ ಬರೋಂಗ್ ಕೆಡ್ಲಾರ್ದಂತ ಆಹಾರಗಳನ್ನ ಮಾಡ್ಬೇಕು ಪ್ರಸಾದ ಅಂತ ಹೇಳಿ, ಮತ್ತೆ ಹೆಚ್ಚಿಗೆ ಮಾಡ್ಲಿಕ್ಕೂ ಹೋಗ್ಬಾರ್ದು.
1: ಹೌದು ಹೌದು, ಖರೇ ಅದರಿ. ಬಾಳೆ ಎಲಿ, ಸ್ಟೀಲ್ ಪಾತ್ರೆಗಳು, ಅವೆಲ್ಲ ನಮ್ಮ ಹಿಂದಿನ ಪದ್ಧತಿಗಳ ಎಷ್ಟು ಪರಿಸರ ಸ್ನೇಹ ಆಗಿದ್ದವು ಅನಿಸ್ತವ. ನಾವ ಸುಮ್ಮ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಅದ್ರ ಬೆನ್ ಹತ್ತಿವ್ ನೋಡ್ರಿ.
2: ಹೌದ್ರಿ, ಸರಳ ಜೀವನ, ಸುಂದರ ಪರಿಸರ ಎನ್ನುವುದು ಕೇವಲ ಮಾತನಾಗ ಉಳಿದದ್ ನೋಡ್ರಿ, ಅದು ನಮ್ಮ ಸಂಸ್ಕೃತಿ ಎಲ್ಲೇ ಇತ್ತು.
1: ಖರೇ ರೀ. ಇನ್ನೊಂದು ಮುಖ್ಯವಾದ ವಿಷಯ ವಿಸರ್ಜನೆ. ಇಷ್ಟು ದಿವಸ ಗಣಪತಿ ಕೂತಿರ್ತಾನ, ಅದ್ರಲ್ಲಿ ವಿಸರ್ಜನೆ ಮಾಡ್ಬೇಕಲ್ಲ ನಾವು.
2: ಹೌದ್ರಿ, ಖರೇ ಅದ. ಗಣಪತಿ ವಿಸರ್ಜನೆ ನಮ್ಮ ಸಂಪ್ರದಾಯದ ಭಾವನಾತ್ಮಕ ಭಾಗ, ಆದರೆ ಅದನ್ನು ಪರಿಸರ ಸ್ನೇಹಿಯಾಗಿ ಮಾಡುವುದು ನಮ್ಮ ಜವಾಬ್ದಾರಿ ರೀ ಶೀತಲ್.
1: ಹೌದ್ರಿ, ಭಾವನಾತ್ಮಕ ಅಂದ್ರಲ್ಲ ಖರೆ, ನನಗೆ ಒಮ್ಮೆ ಗಣಪತಿ ಹೋಗುವ ಮುಂದೆ ಬಹಳ ಕೆಟ್ಟ ಅನಿಸ್ತದ. ಖರೆ ಇದನ್ನ ಪರಿಸರ ಸ್ನೇಹಿಯಾಗಿ ನಾವು ಹೆಂಗ್ ಮಾಡಬಹುದು ಅಂತ?
2: ಅಲ್ರಿ, ಈಗ ಸ್ಥಳೀಯವಾಗಿ ವ್ಯವಸ್ಥೆ ಮಾಡಿರ್ತಾರ, ಕೃತಕ ವಿಸರ್ಜನಾ ತೊಟ್ಟೆಗಳಲ್ಲಿ ವಿಸರ್ಜನೆ ಮಾಡಬೇಕು. ಮಣ್ಣಿನ ಗಣಪತಿಯನ್ನು ಬಳಸಿದರೆ ಅದು ಬಹಳ ಸಹಜ ಆಗ್ಬಿಡ್ತದ.
1: ನಮ್ಮ ಹಬ್ಬ ಮುಗಿದ ಮೇಲೆ ಕೆರಿ, ನದಿ, ಸರೋವರಗಳಂತೂ ಇಷ್ಟು ಕಲುಷಿತವಾಗಿರ್ತಾವಲ್ಲ, ಅದು ನಿಜವಾದ ಗಣಪತಿ ಆಶೀರ್ವಾದ ಏನು ಹಿಂಗಾದ್ರೆ ಅದು?
2: ಇಲ್ರಿ, ಇಲ್ಲ. ಗಣಪತಿಗೆ ನಾವು ಹೂ ಅರ್ಪಿಸುವುದಕ್ಕಿಂತ ಸ್ವಚ್ಛವಾದ ಪ್ರಕೃತಿಯನ್ನು ಕಾಪಾಡುವುದು ದೊಡ್ಡ ಪೂಜಾರಿ.
1: ಅದು ಹೆಂಗ್ರಿ?
2: ನೀರನ್ನು ಕಲುಷಿತಗೊಳಿಸಿ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಲ್ರಿ, ಅದಕ್ಕಿಂತ ನೀರನ್ನು ಸ್ವಚ್ಛವಾಗಿಟ್ಟುಕೊಂಡು ಗಣಪತಿಯ ಆಶೀರ್ವಾದ ಪಡಿಬೇಕ್ರಿ.
1: ಖರೇ ರೀ, ಈಗಂತೂ ಈ ಮಾತು ಇಷ್ಟ ಅನ್ವಯ ಆಗ್ತದಲ್ಲ, ನೀರಿಗೆ ಬರ ಬಂದ್ಬಿಟ್ಟದ ಈಗಂತೂ. ಈಗ ಇದ್ದಿದ್ದ ನೀರನ್ನ ನಾವು ಸರಿ ಉಪಯೋಗಿಸ್ಕೊಂಡು ಸ್ವಚ್ಛವಾಗಿ ಇಟ್ಕೊಂಡು

0: ಬೇಕದ ನೀಗ. ಇನ್ನು ನಮ್ಮ ಮಕ್ಕಳು ಕೂಡ ಈ ಹಬ್ಬದಾಗ ಭಾಗವಹಿಸ್ತಾರ, ಏನ್ ಕೇಳತ್ತೀರಿ ಅವ್ರಿಗೆ? ಖರೆ ಇವನ್ನೆಲ್ಲ ನಾವು ಅವ್ರಿಗೆ ಹೆಂಗ್ ಹೇಳ್ಕೊಡೋದು ಅಂತ.
1: ಹಾ, ಬಹಳ ಮುಖ್ಯವಾದ ಪ್ರಶ್ನೆ ನೋಡ್ರಿ. ನಾವು ಮಕ್ಕಳಿಗೆ ಗಣಪತಿ ಕಥೆ ಹೇಳ್ತೀವಿ, ಪೂಜಾ ವಿಧಾನನೂ ಕಲಿಸ್ತೀವಿ, ಆದ್ರ ಜೊತೆಗೆ ಪ್ರಕೃತಿಯ ಬಗ್ಗೆ ಜವಾಬ್ದಾರಿನೂ ಕಲಿಸ್ಬೇಕ್ರಿ.
0: ಕೇಳ್ಬೇಕಲ್ರಿ ಖರೆ, ಹುಡುಗರು ಅವ್ರಿಗೆ ಹೆಂಗ್ ಕಲಿಸ್ಬೇಕಂತ ನಾವು ಇವನ್ನೆಲ್ಲ.
1: ಅಲ್ರಿ, ಆ ಮಕ್ಕಳಿಂದನ ಮಣ್ಣಿನ ಗಣಪತಿ ಮಾಡಿಸೋದು, ಪರಿಸರ ಸ್ನೇಹಿ ಅಲಂಕಾರ ಮಾಡಿಸೋದು, ಹಬ್ಬದ ನಂತರ ಅದು ಸ್ಥಳ ಸ್ವಚ್ಛಗೊಳಿಸುವಲ್ಲಿ, ಅಂದ್ರೆ ಈಗ ನಮ್ಮ ಆಜುಬಾಜುಕಿಂದ ಮನ್ಯಾಗಿಂದು ಆತು ಆಜುಬಾಜುಕಿಂದ ಆತು ಈ ಗಣಪತಿ ವಿಸರ್ಜನೆ ಮಾಡಿದ್ದ ಪ್ರತಿಯೊಂದು ಏನ್ ನಮ್ದು ಒಂದ್ ನೀರಿಂದ ಸ್ಥಳ ಇರ್ತದಲ್ಲ ಅದನ್ನ ಸ್ವಚ್ಛ ಮಾಡಿಸ್ಬೇಕಾದ್ರೂ ಮಕ್ಕಳಿಗೆ ಭಾಗವಹಿಸುವಂಗ್ ಮಾಡಿಸ್ಬೇಕ್ರಿ ಅಲ್ಲೇ.
0: ಅಂದ್ರ ಈ ಹಬ್ಬನು ಮಕ್ಕಳಿಗೆ ಒಂದ್ ಪಾಠ ಆದಂಗ ಆಗ್ತದ. ಬರೇ ಬರ್ರಿ ಗಣಪತಿ ಕೂಡ್ಸಿದ್ವಿ ಕಳಿಸಿದ್ವಿ ಅಂತಲ್ಲ, ಅವ್ರಿಗೆ ಅದ್ರೊಳಗ ನಾವ್ ಇನ್ವಾಲ್ವ್ ಮಾಡ್ಕೊಂಡ್ರ ಅವ್ರಿಗೆ ಒಂದ್ ಲೆಸನ್ ಕಲ್ತಂಗ ಆಗ್ತದ ಅಂತೀರಿ.
1: ಹೌದ್ರಿ, ಪುಸ್ತಕದಾಗ ಪರಿಸರ ಉಳಿಸಿ ಎಂದು ಓದುವಕ್ಕಿಂತ ಹಬ್ಬದ ಮೂಲಕ ಅದನ್ನು ಅನುಭವಿಸಿದ್ರ ಆ ಪಾಠ ಜೀವನ ಪೂರ್ತಿ ಉಳಿತದ್ರಿ.
0: ಖರೇನ, ಭಾರಿ ಕರೆಕ್ಟ್ ರೀ ಇದು. ಸುಳ ನಾವು ಪುಸ್ತಕದಾಗ ಅಷ್ಟ ಓದಿರ್ತೀವಿ ಪರಿಸರ ಉಳಿಸಿ ಅಂತೇಳಿ. ಇನ್ ಕೆಲವ್ರು ಹೇಳ್ತಾರಿಪ್ಪ ಇವೆಲ್ಲ ಹೊಸ ಹೊಸ ನಿಯಮಗಳು, ನಮ್ಮ ಸಂಪ್ರದಾಯಗಳನ್ನ ನಾವು ಬದಲಾಯಿಸ್ಬೇಕೇನಂತ ಹೇಳಿ.
1: ಛೇ ಛೇ, ನಾವು ಸಂಪ್ರದಾಯ ಬದಲಾಯಿಸಬೇಕು ಅಂತ ಹೇಳುವುದಿಲ್ಲರಿ. ಸಂಪ್ರದಾಯದ ಆತ್ಮವನ್ನು ಉಳಿಸಿಕೊಂಡು ಆಚರಣೆಯ ವಿಧಾನವನ್ನು ಕಾಲಕ್ಕೆ ತಕ್ಕಂತೆ ಜವಾಬ್ದಾರಿಯುತವಾಗಿ ಮಾಡಬೇಕು ಎಂದು ಹೇಳ್ತೀವಿ ಅಷ್ಟ.
0: ಇದು ಬಹಳ ಮುಖ್ಯವಾದ ನೋಡಿದ್ರಿ. ಮೇಲೆ ಇದ ವ್ಯತ್ಯಾಸ, ನಾವು ಸಂಪ್ರದಾಯ ಬಿಡಂಗಿಲ್ಲ, ಖರೆ ಅದನ್ನ ಚೇಂಜ್ ಮಾಡ್ಕೋತೀವಿ ಅಷ್ಟ.
1: ಹೌದು, ನಮ್ಮ ಸಂಸ್ಕೃತಿ ಪ್ರಕೃತಿಯನ್ನು ದೇವರೆಂದು ನೋಡುತ್ತದೆ. ನದಿ ತಾಯಿ, ಭೂಮಿ ತಾಯಿ, ಗಂಗಾ ತಾಯಿ, ತುಳಸಿ ದೇವಿ, ಇಷ್ಟೆಲ್ಲಾ ಪ್ರಕೃತಿಗೆ ಗೌರವ ನೀಡುವ ಸಂಸ್ಕೃತಿ ರೀ ನಮ್ದು.
0: ಹಂಗಿದ್ದಾಗ ಪರಿಸರ ರಕ್ಷಣೆ ನಮ್ಮ ಸಂಸ್ಕೃತಿಗೇನ್ ವಿರುದ್ಧವಲ್ ಬಿಡ್ರಿ ಮತ್ತದ?
1: ಇಲ್ಲ, ಅದು ನಮ್ಮ ಸಂಸ್ಕೃತಿಯ ಮುಂದುವರಿಕೆಯೇ.
0: ಹೌದು ಖರೆ, ನಾವ್ ಇಬ್ರ ಇಷ್ಟು ಕೂತ್ ಮಾತಾಡಿದ್ರಿಂದ್ರೆ ಏನ್ರಿ ಪರಿಸರ ಬದಲಾಗ್ತದೇನು?
1: ಹೌದ್ರಿ, ನಾವು ಇಬ್ರಿಂದ ಮಾತ್ರವಲ್ಲ, ಆದ್ರ ಇಬ್ರಿಂದ ಪ್ರಾರಂಭ ಮಾತ್ರ ಮಾಡಬಹುದು ನೋಡ್ರಿ.
0: ಅದ್ ಹೆಂಗ್ರಿ? ಇಬ್ರಿಂದ ಏನ್ ಸಾಧ್ಯ ಆಗ್ತದ ಅಂತ, ಇನ್ನ ಇಷ್ಟು ದೊಡ್ಡ ಪರಿಸರ ಉಳಿಸೋದು ನಮ್ ಇಬ್ರಿಂದ ಹೆಂಗ ಆಗ್ತದ?
1: ಒಂದು ಕುಟುಂಬ ಮಣ್ಣಿನ ಗಣಪತಿ ಬಳಸಬೇಕು, ಇನ್ನೊಂದು ಕುಟುಂಬ ಪ್ಲಾಸ್ಟಿಕ್ ಕಡಿಮೆ ಮಾಡಿದ್ರ, ಮತ್ತೊಂದು ಕುಟುಂಬ ಧ್ವನಿ ಪ್ರದೂಷಣೆ ಕಡಿಮೆ ಮಾಡಿದ್ರ, ಹೀಗೆ ನೂರಾರು ಕುಟುಂಬಗಳು ಸೇರಿದಾಗ ದೊಡ್ಡ ಬದಲಾವಣೆ ಆಗ್ತದಲ್ರಿ.
0: ಸಮಾಜ ಬದಲಾವಣೆಗೆ ಯಾವಾಗಲೂ ದೊಡ್ಡ ಹೆಜ್ಜಿನ ಬೇಕಿಲ್ಲ ಅಂತೀರಿ ಅಂದ್ರ ನೀವು?
1: ಹಾ ಹೌದು, ಸಣ್ಣ ಸಣ್ಣ ಜವಾಬ್ದಾರಿಯುತ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರ್ತಾವ್ರಿ.
0: ಈಗಂತೂ ಭಾಗ್ಯಶ್ರೀ ಒಂದ್ ವಿಷಯ ಕೇಳ್ತೀನಿ ನೋಡ್ರಿ. ನಾವು ಗಣಪತಿಗೆ ಮುಂದಿನ ವರ್ಷ ಬೇಗ ಬಾ ಅದ ಹೇಳ್ತೀವಲ್ಲ, ಗಣಪತಿ ಬಪ್ಪ ಮೋರ್ಯ ಪುಡ್ಚ ವರ್ಷಿ ಲೌಕರ್ಯ ಅಂತೆಲ್ಲ ಹೇಳ್ತೀವಿ, ಮತ್ ಈಗೇನ್ ಹೇಳೋಣ ಅಂತ ಗಣಪತಿಗೆ.
1: ಹೌದು ಹೌದು,
0: ಮುಂದಿನ ವರ್ಷ ಗಣಪತಿ ಬಂದಾಗ ನಮ್ಮ ನದಿ ಕೆರೆ ಮರ ಗಾಳಿ ಇವೆಲ್ಲ ಆರೋಗ್ಯವಾಗಿರ್ಬೇಕು, ಹೌದಲ್ರಿ? ಮತ್ತೆ
1: ಖಂಡಿತ ರೀ, ಖಂಡಿತವಾಗಿ.
0: ಮತ್ ಹಂಗಾದ್ರ ಗಣಪತಿಯನ್ನು ಮುಂದಿನ ವರ್ಷ ನಾವು ಸ್ವಾಗತ ಮಾಡ್ಲಿಕ್ಕೆ ಈ ವರ್ಷದಿಂದ ಪ್ರಕೃತಿಯನ್ನು ಕಾಪಾಡ್ಬೇಕು, ಹೌದಿಲ್ಲೋ?
1: ಅದೇ ನಿಜವಾದ ಭಕ್ತಿ.
0: ಖರೇರಿಪ್ಪ, ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ ಈಗ ನನಗ, ನಮ್ಮ ಮನೆಯೊಳಗ ಈಗ ನಾವಂದ್ರ ಹೆಂಗೆಂಗ್ ಮಾಡ್ಬೇಕಂತೆಲ್ಲ ತಿಳ್ಕೊಂಡಂಗಾತು. ಮತ್ ಇನ್ನು ಈ ಗಣೇಶೋತ್ಸವದಾಗ ಇನ್ನೂ ಏನೇನ್ ಮಾಡಬಹುದು ಅಂತ? ನಾವು
1: ಮಣ್ಣಿನ ಗಣಪತಿ ಆಚರಿಸೋಣ,
0: ನೈಸರ್ಗಿಕ ಬಣ್ಣಗಳಿಗೆ ಆದ್ಯತೆ ನೀಡೋಣ,
1: ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ,
0: ಪರಿಸರ ಸ್ನೇಹಿ ಅಲಂಕಾರ ಮಾಡೋಣ,
1: ಅತಿಯಾದ ಧ್ವನಿ ಪ್ರದೂಷಣ ತಪ್ಪಿಸೋಣ,
0: ಅನ್ನ ಮತ್ತು ಪ್ರಸಾದವನ್ನು ವ್ಯರ್ಥ ಮಾಡದೇ ಇರೋಣ,
1: ವಿಸರ್ಜನೆಯನ್ನು ಜವಾಬ್ದಾರಿಯುತವಾಗಿ ಮಾಡೋಣ,
0: ಮತ್ತು ನಮ್ಮ ಮಕ್ಕಳಿಗೂ ಈ ಜವಾಬ್ದಾರಿಯನ್ನು ಕಲಿಸೋಣ.
1: ಏಕೆಂದರೆ ಗಣಪತಿ ಹಬ್ಬ ಒಂದು ದಿನದ ಆಚರಣೆಯಲ್ಲ,
0: ಅದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ,
1: ನಮ್ಮ ಭಕ್ತಿಯ
0: ಪ್ರಕೃತಿಯ ಮೇಲಿನ ನಮ್ಮ ಜವಾಬ್ದಾರಿಯ ನೆನಪು.
1: ಗಣಪತಿಗೆ ನಾವು ಹೂ ಅರ್ಪಿಸುತ್ತೇವೆ,
0: ಮೋದಕ ಅರ್ಪಿಸುತ್ತೇವೆ,
1: ಆದರೆ ಈ ಬಾರಿ
0: ಪ್ರಕೃತಿಯನ್ನು ಕಾಪಾಡುವ ಸಂಕಲ್ಪವನ್ನು ಅರ್ಪಿಸೋಣ. ನಮ್ಮ ಭಕ್ತಿ ಪ್ರಕೃತಿಗೆ ಹಾನಿಯಾಗದಿರಲಿ,
1: ನಮ್ಮ ಸಂಭ್ರಮ ಪರಿಸರಕ್ಕೆ ಹೊರೆಯಾಗದಿರಲಿ,
0: ನಮ್ಮ ಆಚರಣೆ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ.
2: ಗಣಪತಿ ಬಪ್ಪ ಮೋರ್ಯ, ಪರಿಸರ ಸ್ನೇಹಿ ಗಣಪತಿ ಮೋರ್ಯ.
1: ಈ ಗಣೇಶೋತ್ಸವದಲ್ಲಿ
0: ಗಣಪತಿ ನಮ್ಮ ಮನೆಗೆ ಬರಲಿ,
1: ಅವನೊಂದಿಗೆ
2: ಪರಿಸರ ಪ್ರಜ್ಞೆಯೂ ನಮ್ಮ ಮನಸ್ಸಿಗೆ ಬರಲಿ.
1: ಧನ್ಯವಾದ ಮೋರ್ಯ.
0: ಧನ್ಯವಾದಗಳು.
3: ಸ್ನೇಹಿತರೆ, ಅತ್ಯಂತ ಸಡ

ಸಂಭ್ರಮದಿಂದ ನಾವು ಗಣಪತಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ನಮ್ಮ ಸಂಭ್ರಮದಿಂದ ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಮಣ್ಣಿನ ಗಣೇಶನನ್ನ ಪೂಜಿಸೋಣ, ನೈಸರ್ಗಿಕ ಬಣ್ಣಗಳನ್ನ ಬಳಸೋಣ, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಣ. ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೊಡ್ಡ ಪರಿಸರ ಕಾಳಜಿಯನ್ನ ತೋರಿಸೋಣ. ನಮಗೆ ಹಬ್ಬದ ಸಂಭ್ರಮ ಎಷ್ಟು ಮುಖ್ಯವೋ ಮುಂದಿನ ಪೀಳಿಗೆಗೆ ನಾವು ಸ್ವಚ್ಛವಾದಂತಹ ಪರಿಸರವನ್ನು ಕೊಟ್ಟು ಹೋಗುವುದು ಕೂಡ ಅಷ್ಟೇ ಮುಖ್ಯ. ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆಯ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀಮತಿ ಶೀತಲ್ ರಾಜಪುರೋಹಿತ್ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿ, ವಿಪ್ರ ಮಹಿಳಾ ಮಂಡಳ ಬೆಳಗಾವಿ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಗಣೇಶ ಹಬ್ಬ ಭಕ್ತಿ ಸಂಭ್ರಮದ ಜೊತೆಗೆ ಪರಿಸರದ ಕಾಳಜಿ ಕೂಡ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣು ಧ್ವನಿಯೇ 90.4 FM. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777